ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹೆರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 27ನೇ ದಿನ. ಸ್ಥಳೀಯ ಪಂಚಾಂಗ ನಿಜಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ತದಿಗೆ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 17ನೆಯ ತಾರೀಖು ಬುಧವಾರ. ಈಗ ಸಮಯ 5:58:15. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಬಾನುಲಿ ಗೆಳೆತಿ ಶಭಾನ ಮಾಡುವ ಮುಂಜಾನೆಯ ನಮನಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಂದ್ರಕಲಾ ನಂದಾವರ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಬಾನುಲಿ ಸರಣಿ ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ ಈ ಬೆಳಗ್ಗೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾ ವಾಹಿನಿ 7:30. ಈ ಬೆಳಗ್ಗೆ 7:45, 8:45 ಹಾಗೂ 2:40 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ ಭಟ್ ಅವರಿಂದ ಗಿಟಾರ್ ವಾದನ. 10:30 ಹಾಗೂ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮ. 12:05 ವನಿತಾ ವಿಹಾರ, ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ದುರ್ಗಾ ರತ್ನಾಸಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಹೆಚ್ಕೆ ಲಕ್ಷ್ಮಿ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಮತ್ತು ಸಂಗಡಿಗರು.

ಅಂತ ಲಕ್ಕಮ್ಮನ ಹಾಡು. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಜೆಎನ್ ಧರಿತ್ರಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎ ಮಧುವಂತಿ ಅವರ ಹಾಡುಗಾರಿಕೆ. ಮೂರು ಗಂಟೆ 30 ನಿಮಿಷಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿಯ ಭರತನಾಟ್ಯ ಕಲಾವಿದೆ ಕೌಸ್ತುಭ ಕೇಶವಸ್ವಾಮಿ ಅವರೊಂದಿಗಿನ ಮಾತುಕತೆ. ಪ್ರಸ್ತುತಿ ವಿ ಕೀರ್ತನ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಈ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವೆ ನಡೆಯಲಿರುವಂತಹ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ. 6:50 to 7:34 7:45 to 8:45 ಹಾಗೂ 9:15 ಪಂದ್ಯದ ಮುಕ್ತಾಯದವರೆಗೂ ಕೇಳಬಹುದು. ಇನ್ನುಳಿದಂತೆ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಆಲಿಸಬಹುದು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಇನ್ನು ಮುಂದೆ ಕೇಳೋಣ ಪುರಂದರದಾಸರ ಕೀರ್ತನೆ. ತೇಲಿಸೋ ಇಲ್ಲ ಮುಳುಗಿಸೋ ನಿನ್ನ ಕಾಲಿಗೆ ಬಿದ್ದೆನೋ ಪರಮಕೃಪಾಣು. ಹಾಡಿದ್ದಾರೆ ಕೆಟಿ ಉದಯ್ ಕಿರಣ್.

ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಎಂ ರಾಘವೇಂದ್ರ ಅವರು ಹಾಡಿರುವ ಸಗರದ ಬೊಮ್ಮಣ್ಣ ಅವರ ವಚನ. ಉಪ್ಪಿನ ಸಮುದ್ರದೊಳಗೊಂದು ಚಿಕ್ಕ ಬಾವಿ ಹುಟ್ಟಿತ್ತು.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ವೃಂದಗಾನದಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ದೇಶಭಕ್ತಿಗೀತೆ ವಂದೇ ವಂದೇ ವಂದೇ ನಾವೆಲ್ಲರೂ ಒಂದೇ.

ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ ಭಟ್ ಅವರ ಗಿಟಾರ್ ವಾದನವಿದೆ. 12:35 ಹೆಚ್.ಕೆ. ಲಕ್ಷ್ಮಿ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣಮ್ಮ ಮತ್ತು ಸಂಗಡಿಗರಿಂದ ಲಕ್ಕಮ್ಮನ ಹಾಡು. 1:20 ಜೆ.ಎನ್. ಧರಿತ್ರಿ ಅವರು ಹಾಡಿರುವ ಭಾವಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ.ಎ. ಮಧುವಂತಿ ಅವರ ಹಾಡುಗಾರಿಕೆ ಇದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ಆಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ, ಚಂದ್ರಕಲಾ ನಂದಾವರ ಅವರಿಂದ.
1: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ, ಇದು ಕವಿ ಎಂ ಗೋಪಾಲಕೃಷ್ಣ ಅಡಿಗರ ಕವಿತೆಯ ಸಾಲು. ಜೊತೆಗೆ ಇದೊಂದು ಜೀವನ ಮೌಲ್ಯವೂ ಹೌದು. ಮನುಷ್ಯರ ಬದುಕಿನಲ್ಲಿ ಹುಟ್ಟು ಸಾವುಗಳ ನಡುವಿನ ಅವಧಿಯಲ್ಲಿನ ತುಡಿತವೇ ಅವರವರ ಜೀವನ ಶೈಲಿ. ಈ ಜೀವನ ಶೈಲಿ ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಭಿನ್ನತೆಗಳೂ ಸಹಜ. ಭಿನ್ನತೆಯು ಒಂದು ಕುಟುಂಬದೊಳಗಣ ಒಬ್ಬೊಬ್ಬ ವ್ಯಕ್ತಿಯಿಂದ ತೊಡಗಿ ರಾಜ್ಯ ದೇಶಗಳಂತೆಯೇ ಸಮುದಾಯ ಜಾತಿ ಧರ್ಮಗಳ ನೆಲೆಯಲ್ಲಿಯೂ ಭಿನ್ನವಾಗಿದ್ದರೂ ಆ ಒಬ್ಬೊಬ್ಬರೂ ಬದುಕುವುದಕ್ಕಾಗಿ ಹೋರಾಡುವ ಅಥವಾ ಅವರವರ ಬದುಕಿನಲ್ಲಿ ಬೇಕಾಗಿರುವ ಸುಖಕ್ಕಾಗಿ ಹಂಬಲಿಸುವ ಅಥವಾ ಅವರು ಭಾವಿಸುವ ಯಶಸ್ಸಿನ ಹಿಂದಿನ ಪ್ರಯತ್ನಗಳಿಗೆಲ್ಲ ಬೇಕಾದ ಮೂಲ ದ್ರವ್ಯವೆಂದರೆ ಜೀವನೋತ್ಸಾಹ. ಒಂದರ್ಥದಲ್ಲಿ ಬದುಕಿನ ಬಗೆಗೆ ಅವರಿಗಿರುವ ಪ್ರೀತಿ. ಈ ಪ್ರೀತಿ ಉತ್ಸಾಹಗಳು ಆಯಾಯ ವ್ಯಕ್ತಿಯಲ್ಲಿ ಸಹಜವಾಗಿ ಉಂಟಾಗುವ ಅಂತರಂಗದ ಜೀವ ಪ್ರಕ್ರಿಯೆಯಂತೆಯೇ ಹೊರಜಗತ್ತಿನ ಪ್ರಭಾವಕ್ಕೂ ಒಳಪಡುವಂತಹುದು. ಬಾಲ್ಯದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆರೆಹೊರೆಯವರ ಪ್ರೀತಿ ವಾತ್ಸಲ್ಯಗಳಿಂದ ತುಂಬಿ ಜೀವನಕ್ಕೆ ಬೇಕಾದ ಉತ್ಸಾಹದ ಗಳಿಕೆ ಆರಂಭವಾಗುತ್ತದೆ. ಹಾಗೆಯೇ ಅದೇ ಬಾಲ್ಯದಲ್ಲಿ ಅವೇ ವ್ಯಕ್ತಿಗಳ ಕಾರಣದಿಂದ ಉತ್ಸಾಹದ ಬದಲು ಅಸಹನೆ ಮತ್ಸರ ದ್ವೇಷ ಸಿಟ್ಟು ಸೆಡವುಗಳು ಜೀವಿಸಲು ಬೇಡವಾದರೂ ಅವುಗಳೂ ಸೇರಿಕೊಳ್ಳುತ್ತವೆ. ಇನ್ನು ಹುಟ್ಟಿನಿಂದ ಯಾವುದೇ ರೀತಿಯ ದೈಹಿಕ ಮಾನಸಿಕ ತೊಂದರೆಗಳು ಇದ್ದಲ್ಲಿ ಪರಾವಲಂಬಿತನದೊಂದಿಗೆ ಕನಿಕರ ಅನುಕಂಪ ಸಹಾನುಭೂತಿಗಳು ಜೀವನಕ್ಕೆ ಬೇಕಾದವುಗಳಾಗಿ ಸಿಗುತ್ತಿರುತ್ತವೆ ಅಥವಾ ಸಿಗದೆಯೂ ಇರಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಜೀವನೋತ್ಸಾಹ ಎನ್ನುವುದು ಯಾವುದೇ ಭೌತಿಕ ವಸ್ತುಗಳಿಂದ ದೊರೆಯುವಂಥವುದಲ್ಲ ಮಾತ್ರವಲ್ಲ, ಅದು ಜೀವಿಸಲು ಬೇಕಾದ ಮನಸ್ಸಿನ ಅಂತರಂಗದ ನಿರಂತರ ಕ್ರಿಯೆಗೆ ಬೇಕಾದ ಜೀವದ್ರವ್ಯ ಎನ್ನುವುದು.

0: ಎಂಬುದು ಸಾಬೀತಾಗುತ್ತದೆ. ಈ ಮನಸ್ಸು ಎಲ್ಲಿರುತ್ತದೆ? ಮಿದುಳಿನಲ್ಲಿಯೇ, ಹೃದಯದಲ್ಲಿಯೇ ಎಂಬ ಕಾಲಾತೀತವಾದ ಪ್ರಶ್ನೆಗೆ ವಿಜ್ಞಾನ ಇಂದು ಮಿದುಳಿನಲ್ಲಿದೆ ಎಂದು ಸಾಬೀತುಪಡಿಸುವ ದಿಕ್ಕಿನಲ್ಲಿ ನಾವಿದ್ದೇವೆ. ಹಾಗೆಯೇ ಮಿದುಳಿನಲ್ಲಿ ಮನಸ್ಸು ಎನ್ನುವುದರೊಂದಿಗೆ ಬುದ್ಧಿಯೂ ಇದೆ. ಇದು ಮನಸ್ಸನ್ನು ನಿಯಂತ್ರಿಸುತ್ತದೆ ಎನ್ನುವ ಅನುಭವಗಳೊಂದಿಗೆ ಮನಸ್ಸು ಬುದ್ಧಿಯನ್ನೂ ಮೀರಿ ವರ್ತಿಸುತ್ತದೆ ಎನ್ನುವುದು ಕೂಡ ನಮ್ಮ ಅನುಭವಕ್ಕೆ ದೊರಕುವ ಸತ್ಯವೂ ಹೌದು. ಆದ್ದರಿಂದಲೇ ಇಂದಿನ ವರ್ತಮಾನ ಕಾಲದಲ್ಲಿ ಜೀವನೋತ್ಸಾಹವನ್ನು ಉಳಿಸಿಕೊಳ್ಳಬೇಕು ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ. ಈ ಬಗ್ಗೆ ಇರುವ ಮಾಹಿತಿಗಳು, ಸಾಕ್ಷಿಗಳು, ಅನುಭವಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹಂಚಿಕೆಯಾಗುತ್ತಿವೆ. ಹಾಗಾದರೆ ಇಂದಿನ ವರ್ತಮಾನದಲ್ಲಿ ಜೀವನೋತ್ಸಾಹ ಎನ್ನುವುದು ಕಡಿಮೆಯಾಗುತ್ತಿದೆ ಎಂದಂತಾಯಿತು. ಯಾರಲ್ಲಿ ಜೀವನೋತ್ಸಾಹ ಕಡಿಮೆಯಾಗುತ್ತಿದೆ ಎಂದು ಒಂದಿಷ್ಟು ಯೋಚಿಸೋಣವೇ. ಬಹಳ ಆತಂಕದ ವಿಷಯ ಅಂದರೆ ನಮ್ಮ ಎಳೆಯ ಪೀಳಿಗೆಯಲ್ಲಿ ಜೀವನೋತ್ಸಾಹ ಕಡಿಮೆಯಾಗಿರುವುದು. ಕಷ್ಟದ ಅರಿವಿಲ್ಲದ, ಕೌಟುಂಬಿಕ ಸಂಬಂಧಗಳ ಬಗೆಗೆ ಗೌರವವಿಲ್ಲದ, ಇನ್ನೊಬ್ಬರು ನೀಡುವ ಪ್ರೀತಿ ವಿಶ್ವಾಸಗಳನ್ನು ಅರ್ಥೈಸಿಕೊಳ್ಳಲಾಗದ ಮನಸ್ಥಿತಿಯ ಎಳೆಯರು ಸಣ್ಣಪುಟ್ಟ ಕಷ್ಟಗಳನ್ನು, ನೋವುಗಳನ್ನು ಸಹಿಸಲಾಗದೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಇಲ್ಲವಾದಾಗ ಅವರನ್ನು ಏಕಾಂಗಿತನ ಕಾಡುತ್ತದೆ, ಜೊತೆಗೆ ಅನುಮಾನಗಳು ಹೆಚ್ಚಾಗುತ್ತವೆ. ಇದರಿಂದ ಹೊರಬರಲಾಗದ ಅವರಲ್ಲಿ ಜೀವನದ ಕುರಿತಾದ ಉತ್ಸಾಹವೇ ಇಲ್ಲದೆ ಆತಂಕಕ್ಕೆ, ಖಿನ್ನತೆಗೆ ಒಳಗಾಗಿ ಕೊನೆಗೆ ಆತ್ಮಹತ್ಯೆಗೆ ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಇಂತಹ ಎಳೆಯರಿಗೆ ತಮ್ಮ ಕಷ್ಟಗಳ ಕೋಟೆಗಳನ್ನೇ ಏರಿ, ತಮ್ಮ ದೈಹಿಕ ತೊಂದರೆಗಳನ್ನು ಮೀರಿ, ಜೀವನ ಪ್ರೀತಿಯಿಂದ ಬದುಕಿನ ಯಶಸ್ಸಿಗೆ ಉತ್ಸಾಹದಿಂದ ಪ್ರಯತ್ನಿಸುವ ಮತ್ತು ಯಶಸ್ವಿಗಳಾದವರ ಬಗೆಗಿನ ತಿಳುವಳಿಕೆ ನೀಡಬೇಕು. ಅವರ ಜೀವನದಿಂದ ಉತ್ಸಾಹವನ್ನು, ಸ್ಫೂರ್ತಿಯನ್ನು, ಪ್ರೇರಣೆಯಾಗಿ ಪಡೆದು ಅವರ ಜೀವನಾನುಭವಗಳನ್ನು ಮನದಟ್ಟು ಮಾಡಿಕೊಂಡಾಗ ಖಿನ್ನತೆಯ ಚಕ್ರವ್ಯೂಹದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಜೊತೆಗೆ ಅವರ ಮನಸ್ಥಿತಿಯನ್ನು ಸರಿಪಡಿಸುವಲ್ಲಿ ವೈದ್ಯಕೀಯ ಚಿಕಿತ್ಸೆಯೂ ಬೇಕಾಗುತ್ತದೆ. ಮಾತ್ರವಲ್ಲ, ಅನೇಕ ಬಾರಿ ಅವರು ಇರುವ ಕೌಟುಂಬಿಕ ವಾತಾವರಣವನ್ನು ಕೂಡ ಬದಲಾಯಿಸಬೇಕಾದ, ಅಂದರೆ ಅವರ ಕುಟುಂಬಿಕರು, ಸ್ನೇಹಿತರು, ನೆರೆಹೊರೆಯವರು, ಶಿಕ್ಷಕರು ಇವರೆಲ್ಲರೂ ಅವರ ಕುರಿತಾಗಿ ತೋರುವ ಧೋರಣೆಗಳನ್ನು ಕೂಡ ಬದಲಾಯಿಸುವ ಸಂದರ್ಭಗಳು ಇವೆ. ಒಟ್ಟಿನಲ್ಲಿ ಜೀವನದ ಯಾವುದೇ ಹಂತದಲ್ಲಿ ಆಗಲಿ ಜೀವನೋತ್ಸಾಹವನ್ನು ಕಳಕೊಳ್ಳದಂತೆ ನಾವು ಇರಬೇಕಾದರೆ ಬದಲಾವಣೆಯ ಅನಿವಾರ್ಯತೆಯನ್ನು ಒಪ್ಪಿಕೊಂಡು, ಹೊಂದಿಕೊಂಡು ಬಾಳುವ ಧನಾತ್ಮಕ ಮನೋಧರ್ಮವನ್ನು ಬೆಳೆಸಿಕೊಳ್ಳಲೇಬೇಕು.
1: ಇದುವರೆಗೆ ಚಂದ್ರಕಲಾ ನಂದಾವರ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು FM 100.6.

0: ಕೇಳುಗರೆ ಗಮನಿಸಿ, ಈ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿಯ ಭರತನಾಟ್ಯ ಕಲಾವಿದೆ ಕೌಸ್ತುಭ ಕೇಶವಸ್ವಾಮಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಪ್ರಸ್ತುತಿ ವಿ ಕೀರ್ತನ. ಈಗ ಸಮಯ 6:35.
1: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಈ ದಿನ ಸಾಗರದ ಬೊಮ್ಮಣ್ಣನವರ ವಚನವನ್ನು ನೋಡೋಣ. ಈ ಬೊಮ್ಮಣ್ಣನವರು ಇಂದಿನ ಕಲಬುರಗಿ ಪ್ರಾಂತ್ಯದ ಊರಿನವರು. ಆತನ ಹೆಂಡತಿ ಶಿವದೇವಿ. ಇವರ ಬದುಕಿನ ಬಗ್ಗೆಯೂ ಹೆಚ್ಚಿನ ವಿವರಗಳು ತಿಳಿದಿಲ್ಲ. ವಚನವನ್ನು ನೋಡೋಣ. ಗೆಲ್ಲ ಸೋಲ ಬಲ್ಲವರಿಗೇಕೆ, ಅದು ಬೆಳ್ಳರ ಗುಣ. ಪಥ ಎಲ್ಲದರಲ್ಲಿ ನಿಹಿತನಾಗಿ ಅತಿಶಯದ ವಿಷಯದಲ್ಲಿ ಗತನಾಗದೆ ಸರ್ವವನ್ನು ಅರಿತು ಗತಮಯಕ್ಕೆ ಅತೀತನಾಗು ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ. ನೋಡಿ, ಗೆಲ್ಲ ಸೋಲ ಬಲ್ಲವರಿಗೇಕೆ. ಯಾರು ಬಲ್ಲವರೋ, ವಿವೇಕಿಗಳೋ, ಅವರು ಗೆಲುವು ಸೋಲು ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಹಾಗೆ ಚಿಂತೆ ಮಾಡುವುದು ಬೆಳ್ಳರ ಗುಣ, ಅಂದರೆ ಮೂರ್ಖರ ಗುಣ. ಪಥವೆಲ್ಲ ನಿಹಿತವಾಗಿ, ಅಂದರೆ ಸರಿಯಾದ ದಾರಿ ಹಿಡಿದು ಎಲ್ಲರೊಡನೆ ಒಂದಾಗಿ ಸಾಗಬೇಕು. ಅತಿಶಯದ ವಿಷಯದಲ್ಲಿ ಗತನಾಗದೆ, ಅಂದರೆ ಯಾವ ವಿಷಯದಲ್ಲೂ ಮುಳುಗಿ ಕಳೆದು ಹೋಗದೆ ಎಲ್ಲವನ್ನೂ ಅರಿಯಬೇಕು, ಸರ್ವವನ್ನು ಅರಿತು

0: ಸಮಯಕ್ಕೆ ಅತೀತನಾಗು. ಗತಕಾಲದ ಚಿಂತೆಯಲ್ಲಿ ಮುಳುಗದೆ ಅದನ್ನು ಮೀರು. ಇದು ಬದುಕುವ ದಾರಿ ಎನ್ನುತ್ತದೆ ಈ ವಚನ. ಬಹಳ ಜನ ಗೆಲುವನ್ನು ಮಾತ್ರ ಬಯಸುತ್ತಾರೆ, ನಾವು ಸೋಲಬಹುದು ಎಂಬ ಆತಂಕಕ್ಕೆ ಒಳಗಾಗುತ್ತಾರೆ. ಹಾಗಾಗಿ ಮಾಡಬಹುದಾಗಿದ್ದರೂ ಮಾಡದೇ ಹೋದ ಕೆಲಸಗಳ ಬಗ್ಗೆಯೇ ಚಿಂತೆ ಮಾಡುತ್ತಾ ನರಳುತ್ತಾರೆ. ಅಂಥವರಿಗೆ ಔಷಧದಂಥ ಮಾತು ಈ ವಚನದಲ್ಲಿದೆ. ಈ ವಚನದಲ್ಲಿ ನಿಹಿತನಾಗಿ, ಅತಿಶಯ ವಿಷಯ, ಗತಮಯ ಅನ್ನುವ ಬಳಕೆಗಳು ನಮ್ಮ ಗಮನ ಸೆಳೆಯುತ್ತವೆ. ನಿಹಿತ ಎಂದರೆ ಇಡಲ್ಪಡು ಎಂದು ಅರ್ಥವಾಗುತ್ತದೆ. ನಡೆಯುವ ಬದುಕಿನ ದಾರಿಗೆ ಒಳಿತಿಗಾಗಿ ಹೊಂದಿಕೊಂಡು ಹೋಗು ಅನ್ನುವ ಭಾವವನ್ನು ಇದು ಸೂಚಿಸುತ್ತದೆ. ಬದುಕಿನ ದಾರಿಗೆ ತಕ್ಕ ಹಾಗೆ ನಡೆಯುವುದು ಸೂಕ್ತವೇ ಹೊರತು ಗೆಲ್ಲಬೇಕೆಂದು ಹೋರಾಡುವುದು, ಸೋಲಿಗೆ ಭಯಪಡುವುದು ದಡ್ಡರ ಸ್ವಭಾವ, ಬೆಳ್ಳರ ಗುಣ ಅನ್ನುತ್ತಿದೆ. ಅತಿಶಯ ವಿಷಯ ಎನ್ನುವ ಮಾತು ಕಾಮಾಸಕ್ತಿಯನ್ನು ಒಳಗೊಂಡ ಹಾಗೆ ಯಾವುದೇ ಒಂದು ವಿಷಯದ ಬಗ್ಗೆ ಅತಿಯಾದ ಗೀಳಿಗೆ ಒಳಗಾಗುವುದು ಸರಿಯಲ್ಲ ಎನ್ನುತ್ತಿದೆ. ಗತಮಯಕ್ಕೆ ಅತೀತನಾಗು ಎಂದರೆ ಕಳೆದು ಹೋದ ಕಾಲದ ಕಾಡುವ ನೆನಪುಗಳನ್ನು ಮೀರು ಎನ್ನುತ್ತಿದೆ. ಅಂದರೆ ನಾಳೆ ಆಗಬಹುದಾದ ಗೆಲುವು ಅಥವಾ ಸೋಲಿನ ಬಗ್ಗೆ ಆತಂಕ ಇರಬಾರದು. ಗತಮಯ ಅಂದರೆ ನೆನ್ನೆ ಆಗಿ ಹೋದ ನೆನಪುಗಳಲ್ಲಿ ಕಳೆದು ಹೋಗಬಾರದು, ಎರಡೂ ಸರಿಯಲ್ಲ. ಇಂದು ನಡೆಯುತ್ತಿರುವ ದಾರಿಗೆ ತಕ್ಕ ಹಾಗೆ ನಡೆಯುವುದಷ್ಟೇ ಬಹಳ ಕಷ್ಟದ ಸಾಧನೆ. ನಾಳೆ ನೆನ್ನೆಗಳ ಹಂಗು ತೊರೆದು ಇಂದಿನ ಕ್ಷಣದಲ್ಲಿ ಬದುಕಿದರೆ ಅದೇ ಸ್ವತಂತ್ರವಾದ ಬದುಕು ಎನ್ನುತ್ತಿದೆ ಈ ವಚನ. ನೆನಪು, ಆತಂಕ ಮತ್ತು ಅತಿಯಾದ ಆಸಕ್ತಿಗಳಿಂದ ಬಿಡುಗಡೆ ಪಡೆಯುವುದೇ ನಿಜವಾದ ಸ್ವಾತಂತ್ರ್ಯ, ಮುಕ್ತಿ ಎಂದು ಬೋಧಿಸುತ್ತಿದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10 ಕ್ಕೆ.

0: ಈ ಬೆಳಿಗ್ಗೆ 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ. ಈಗ ಸಮಯ 6:40.
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ. ಪದಪರಿಚಯ.
3: ಈ ಹೊತ್ತು ಲಟ್ಟಣಿಗೆ ಮತ್ತು ಕಡೆಗೋಲು ಎಂಬ ಎರಡು ಪದಗಳನ್ನು ವಿಚಾರ ಮಾಡೋಣ. ಈಗಿನ ಕಾಲದ ಮಕ್ಕಳಿಗೆ ಈ ಪದಗಳ ಬಳಕೆ ಅಪರೂಪವಾಗುತ್ತಿದೆ. ಈ ತಲೆಮಾರಿನಲ್ಲಿ ಬಹಳಷ್ಟು ಪದಾರ್ಥಗಳು ಅಂಗಡಿಯಲ್ಲೇ ಶುದ್ಧಿಗೊಂಡು ಪ್ಯಾಕ್ ಆಗಿ ಬರುವುದರಿಂದ ಮನೆಯಲ್ಲಿ ಕಷ್ಟಪಟ್ಟು ಕುಳಿತು ಸಿದ್ಧಪಡಿಸುವ ಕೆಲಸ ಕಡಿಮೆಯಾಗಿದೆ. ಮೊಸರು ಕಡೆದು ಬೆಣ್ಣೆ ತೆಗೆಯುವವರ ಸಂಖ್ಯೆ ಕಡಿಮೆಯಾಗಿದ್ದರೂ ನಿತ್ಯ ಚಪಾತಿ ಲಟ್ಟಿಸುವವರ ಸಂಖ್ಯೆಯೇನು ತುಂಬ ಕಡಿಮೆಯಾಗಿಲ್ಲ ಎನ್ನಿ. ಲಟ್ಟಣಿಗೆ ಪ್ರಾಯಃ ಮರಾಠಿ ಮೂಲದಿಂದ ಬಂದಿರಬೇಕು ಎನಿಸುತ್ತದೆ. ಲಾಟಣಿ ಎಂಬ ಪದ ಆ ಭಾಷೆಯಲ್ಲಿ ಬಳಕೆಯಲ್ಲಿದೆ. ರೋಲರ್ ಎಂಬುದಕ್ಕೆ ಲಾಟಣೆಯಂತ್ರ ಎಂಬ ಪದ ಮರಾಠಿಯಲ್ಲಿ ಪ್ರಯೋಗದಲ್ಲಿ ಉಂಟು. ಮರಾಠಿ ಧಾತುವಿಗೆ ಕನ್ನಡದ ಣಿಗೆ ಅಥವಾ ಹಣಿಗೆ ಸೇರಿ ಲಟ್ಟಣಿಗೆ ಪದ ಸಿದ್ಧಿಸಿರಬೇಕು. ಬಾಚುವ ಹಣಿಗೆ ಬಾಚಣಿಗೆ ಎಂಬಂತೆ. ಹಿಂದಿಯಲ್ಲಿ ಲಟ್ಟಿಸುವುದಕ್ಕೆ ಕ್ರಿಯಾರೂಪ ಬೇಲ್ನ ಎಂದರೂ ಲಟ್ಟಣಿಗೆಗೆ ಬೇಲನ್ ಎಂದು ಬಳಸುತ್ತಾರೆ. ಹಾಗಾಗಿ ಲಟ್ಟಣಿಗೆ ಮಧ್ಯ ಇಲ್ಲವೇ ದಕ್ಷಿಣ ಭಾರತದ ಪದವೇ ಸರಿ. ಹಾಗೆಯೇ ನಮ್ಮ ವ್ಯಂಗ್ಯ ಚಿತ್ರಕಾರರಿಗೆ ಮಹಿಳೆಯರ ಆಯುಧವಾಗಿ ಲಟ್ಟಣಿಗೆಯನ್ನು ಚಿತ್ರಿಸುವುದೆಂದರೆ ಬಹಳ ಪ್ರೀತಿ. ಅಂತೆಯೇ ಕಡೆಯುವ ಕೋಲು ಕಡೆಗೋಲಾಗುತ್ತದೆ. ಕಡೆ ಎಂಬುದಕ್ಕೆ ಮತಿಸು, ಮಂಥನ ಮಾಡು ಎಂದರ್ಥ. ದೇವಾಸುರರು ಅಮೃತ ಮಂಥನದ ಸಮಯದಲ್ಲಿ ಮಂದರ ಪರ್ವತವನ್ನೇ ಕಡೆಗೋಲಾಗಿ ಬಳಸಿದರಂತೆ. ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಸಮುದ್ರವನ್ನು ಕಡೆದರಂತೆ. ಕಡೆಗೋಲಿಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ನಂಟು. ಬಾಲಕೃಷ್ಣ ಕಡೆಗೋಲು ಕೃಷ್ಣ ಎಂದೂ ಖ್ಯಾತನಾಗಿದ್ದಾನೆ. ಕೆಲವು ಕಡೆಗಳಲ್ಲಿ ಮಂಥು ಎಂದು ಕೂಡ ಪದಪ್ರಯೋಗ ಉಂಟು. ಕಡೆ ಎಂಬುದಕ್ಕೆ ಕೋಲು ಎಂಬ ಪದ ಸೇರಿ ಕಡೆಗೋಲು ಪದ ಸಿದ್ಧಿಸಿದೆ. ಊರುಗೋಲು, ಮಡಿಕೋಲು ಎಂಬಂತೆ. ಈಚೆಗೆ ಬೆಣ್ಣೆ ತೆಗೆದ ಹಾಲು, ಹಾಗೆಯೇ ಬೆಣ್ಣೆ ಮತ್ತು ತುಪ್ಪಗಳು ಸಿದ್ಧವಾಗಿಯೇ ಡಬ್ಬಿಗಳಲ್ಲಿ ಪೊಟ್ಟಣಗಳಲ್ಲಿ ಸಿಗುವುದರಿಂದ ನಗರ ಜೀವನದಲ್ಲಿ ಕಡೆಗೋಲಿಗೆ ಕೆಲಸ ಕಡಿಮೆಯೇ.
1: ತಪ್ಪು ಒಪ್ಪು.
3: ಭಾಷೆಯನ್ನು ಬಳಸಬೇಕಾದರೆ ಕೆಲವು ವೇಳೆ ಒಂದೇ ಪದದ ಎರಡೆರಡು ರೂಪಗಳು ಎದುರಾಗುತ್ತವೆ. ಉದಾಹರಣೆಗೆ ನಡವಳಿಕೆ, ನಡೆವಳಿಕೆ, ಅಡಿಗೆ, ಅಡುಗೆ, ತಿಳಿವಳಿಕೆ, ತಿಳುವಳಿಕೆ. ಇಂಥ ಪದ ಪ್ರಯೋಗಗಳಲ್ಲಿ ಎರಡೂ ಬಗೆಯ ರೂಪಗಳು ಬಳಕೆಯಲ್ಲಿ ಕಂಡುಬರುತ್ತವೆ. ಯಾವುದು ಸರಿ, ಯಾವುದು ಸರಿಯಲ್ಲ ತೀರ್ಮಾನಿಸುವುದು ಕಷ್ಟವಾಗುತ್ತದೆ. ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ನಡೆ ಎಂಬುದರಿಂದ ನಡೆವಳಿಕೆ ಬಂದಿದೆ. ಹಾಗಾಗಿ ನಡವಳಿಕೆ ಸೂಕ್ತವಲ್ಲವೇನೋ ಎಂದೆನಿಸುತ್ತದೆ. ಅಟ್ಟು ಎಂಬುದರಿಂದ ಅಡುಗೆ ಎಂದಾಗಿದ್ದು ಅಡಿಗೆ ಎಂಬ ಪದ ಸರಿಯಲ್ಲವೇನೋ ಎನಿಸುತ್ತದೆ. ತಿಳಿ ಎಂಬುದರಿಂದ ತಿಳಿವಳಿಕೆ ಸಿದ್ಧಿಸುತ್ತದೆ. ಹಾಗಾಗಿ ತಿಳುವಳಿಕೆ ಸರಿಯಲ್ಲವೇನೋ ಎಂದು ಭಾಸವಾಗುತ್ತದೆ.
1: ಸುಮಧುರ.
3: ಈಗ ಸರ್ಪಭೂಷಣ ಶಿವಯೋಗಿ ಅವರ ಬಿಡು ಬಿಡು ಬಾಹ್ಯದೊಳು ಡಂಬವ ಎಂಬ ವಚನವನ್ನು ಕೇಳೋಣ.
4: ಬಿಡು

ಹೊರಗಿನ ಡಾಂಬಿಕ ಪ್ರಪಂಚಕ್ಕೆ ಜನ ಸುಲಭವಾಗಿ ಮಾರು ಹೋಗುತ್ತಾರೆ. ಮನಸ್ಸಿನ ಒಳಹೊಕ್ಕು ನೋಡಿ ಅಂತರಾತ್ಮನ ಧ್ವನಿಗೆ ಓಗೊಡುವವರು

0: ಮಹತ್ವವನ್ನು ವಂಚಿಸಿ ಹೊರ ಪ್ರಪಂಚದಲ್ಲಿ ಹೆಸರು ಮಾಡಿ ಬೀಗಿದರೆ ಶಿವ ಮೆಚ್ಚುತ್ತಾನೆಯೇ? ಜನಕ್ಕೆ ಅಂಜಿಕೊಂಡು ಅವರ ಸಂತೋಷಕ್ಕೆ ತಕ್ಕಂತೆ ಕುಣಿದರೆ ಏನು ಪ್ರಯೋಜನ? ಅಂಜಬೇಕಾದದ್ದು ಜನಕ್ಕಲ್ಲ, ಮನಕ್ಕೆ, ಅಂತರಾತ್ಮನ ದನಿಗೆ ಎಂದು ತಿಳಿಯ ಹೇಳಿದ್ದಾರೆ. ಮನಸ್ಸಿಗೆ ಮರೆಮಾಚಿ ಯಾವ ಕಳ್ಳತನವನ್ನು ದುಷ್ಕೃತ್ಯವನ್ನು ಮುಚ್ಚಿಟ್ಟುಕೊಳ್ಳಲು ತಾನೇ ಸಾಧ್ಯ? ಹಾಗಾಗಿ ಮನಸ್ಸಿನ ದನಿಗೆ ತಕ್ಕಂತೆ ನಡೆದರೆ ಶಿವ ಮೆಚ್ಚುತ್ತಾನೆ ಮಾತ್ರವಲ್ಲ, ಮನಸ್ಸಿನಲ್ಲಿಯೇ ನೆಲೆಸುತ್ತಾನೆ ಕೂಡ. ಆದರೆ ಮನಸ್ಸಿಗೆ ಹೆದರಿ ನಡೆಯದೆ ಜನಗಳ ತಾಳಕ್ಕೆ ತಕ್ಕಂತೆ ಕುಣಿದರೆ ಮನದಾಣ್ಮ ಗುರುಸಿದ್ಧ ಮರೆಯಾಗಿ ಹೋಗಿಬಿಡುತ್ತಾನೆ ಅಲ್ಲವೇ?
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ. ಏಕತಾರಿ ಹಾಡಿದವರು ಬಸಲಿಂಗಯ್ಯ ಹಿರೇಮಠ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಆಕಾಶವಾಣಿ ಮೈಸೂರು FM 100.6. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಇದೇ ತಿಂಗಳ 29 ಸೋಮವಾರ ಬೆಳಗ್ಗೆ 10:00 ನಂಜನಗೂಡು ತಾಲೂಕು ಸೂರಹಳ್ಳಿಯ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಏರ್ಪಾಡು ಮಾಡಲಾಗಿದೆ. ನಂಜನಗೂಡಿನಿಂದ ಗುಂಡ್ಲುಪೇಟೆ ಮುಖ್ಯ ರಸ್ತೆಯಲ್ಲಿ ಸುಮಾರು 8 ಕ್ರಮಿಸಿದ್ರೆ ಕಡಬನಕಟ್ಟೆ ಗೇಟ್ ಸಿಗುತ್ತೆ. ಇಲ್ಲೇ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕೂಡ ಇದೆ. ಅಲ್ಲಿಂದ ಮುದ್ದಹಳ್ಳಿ ನವಲೂರು ಹೊಸಪುರ ಮಾರ್ಗವಾಗಿ ಸೂರಹಳ್ಳಿಗೆ ಬರಬೇಕು. ಅಂದಾಜು ನಂಜನಗೂಡಿನಿಂದ 16 ದೂರದಲ್ಲಿದೆ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನು. ಸುಬ್ಬಣ್ಣನವರು ಸಮಗ್ರ ಕೃಷಿಯನ್ನು ತಮ್ಮ ಜಮೀನಿನಲ್ಲಿ ಮಾಡ್ತಾ ಇದ್ದಾರೆ. ಜಮೀನಿನ ಸುತ್ತ ತೆಂಗನ್ನು ಬೆಳೆದಿದ್ದಾರೆ, ಮಂಗಳ ಅಡಿಕೆಯನ್ನು ಹಾಕಿದ್ದಾರೆ, ಮಧ್ಯದಲ್ಲಿ ನಂಜನಗೂಡು ರಸಬಾಳೆಯನ್ನು ಬೆಳೆದಿದ್ದಾರೆ, ಎಲ್ಲ ಬಗೆಯ ಹಣ್ಣಿನ ಗಿಡಗಳನ್ನು ಇಟ್ಟಿದ್ದಾರೆ, ಸೇಬನ್ನು ಬೆಳೆದಿದ್ದಾರೆ, ಅದು ಈಗ ಫಲವನ್ನು ನೀಡಿದೆ, ಬಿದಿರನ್ನು ಹಾಕ್ಕೊಂಡಿದ್ದಾರೆ. ಬಹಳ ವಿಶೇಷ ಅಂದರೆ ಸಾವಯವ ಕೃಷಿಯನ್ನು ಕಳೆದ ಹಲವು ವರ್ಷಗಳಿಂದ ಇವರು ಮಾಡ್ತಾ ಇದ್ದಾರೆ. ಜಮೀನಿಗೆ ಬೇಕಾದಂತಹ ಗೊಬ್ಬರವನ್ನು ಉತ್ಪಾದನೆ ಮಾಡೋದಕ್ಕೆ ಎರೆಗೊಬ್ಬರದ ಘಟಕ ಇದೆ, ಕಾಂಪೋಸ್ಟ್ ಗುಂಡಿಯನ್ನು ಮಾಡಿಕೊಂಡಿದ್ದಾರೆ, ಜೀವಾಮೃತ ತಯಾರಿಕೆಗಾಗಿ ತೊಟ್ಟಿಯನ್ನು ಮಾಡಿದ್ದಾರೆ, ಜೀವಸಾರ ಘಟಕವನ್ನು ಕೂಡ ಇಟ್ಕೊಂಡಿದ್ದಾರೆ. ಇವರು ಬಯೋಚಾರ್ ಅಂದರೆ ಜೈವಿಕ ಇದ್ದಿಲನ್ನು ತಯಾರು ಮಾಡ್ತಾರೆ. ಮೈರಿಡಾ ಸಂಸ್ಥೆಯವರ ನೆರವಿನೊಂದಿಗೆ ಜಮೀನಿನಲ್ಲಿ ಸಿಗುವಂತಹ ತ್ಯಾಜ್ಯ ವಸ್ತುವನ್ನು ಇದ್ದಿಲನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಬೆಳೆಗಳಿಗೆ ಕೊಡ್ತಾರೆ. ನೀರನ್ನು ಹಿಡಿದಿಡುವಂತಹ ಶಕ್ತಿ ಜಾಸ್ತಿಯಾಗುತ್ತೆ, ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣ ಕೂಡ ಜಾಸ್ತಿಯಾಗುತ್ತೆ ಅಂತಾರೆ ಸುಬ್ಬಣ್ಣನವರು. ಇವರ ಜಮೀನಿನಲ್ಲಿ ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 29 ಸೋಮವಾರ ನಡೀತಾ ಇದೆ. ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ

0: ಉಮಾ ಕೆಹೆಚ್ಎಂ. ಇವರು ಸಮಗ್ರ ಕೃಷಿಕರು, ವಿಶೇಷವಾಗಿ ಹೈನುಗಾರಿಕೆಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಬಾಳೆಯನ್ನು ಬೆಳೀತಾರೆ, ತೋಟಗಾರಿಕಾ ಬೆಳೆಗಳ ಬೇಸಾಯದ ಅನುಭವ ಕೂಡ ಸಾಕಷ್ಟಿದೆ. ಕೃಷಿ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಹಾಗೆ ಮೈಸೂರು ತಾಲೂಕು ಯಲಚನಹಳ್ಳಿಯಲ್ಲಿರುವ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೈವಿಕ ಗೊಬ್ಬರದ ಬಳಕೆ ಹಾಗೂ ಪ್ರಾತ್ಯಕ್ಷಿಕೆಯನ್ನು ಈ ಕಾರ್ಯಕ್ರಮದಲ್ಲಿ ತಾವು ನೋಡಬಹುದು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಕೇಳುಗರು, ಹಾಗೆ ಮೈಸೂರು ಆಕಾಶವಾಣಿಯನ್ನು ಪ್ರತಿನಿತ್ಯ ಆಲಿಸುವಂತಹ ಕೇಳುಗರು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಿಚಾರಗಳನ್ನು ಪಡೆದುಕೋಬಹುದು. ಕೃಷಿ ಪ್ರಕಟಣೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾರಾಟ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮಲ್ಲೇನಾದರೂ ವಿಶೇಷವಾದ ಸಸಿ, ಕಸಿ, ಬೀಜ ಇದ್ದರೆ ತಾವು ಅದನ್ನು ಪ್ರದರ್ಶನ ಮಾಡಬಹುದು, ಮಾರಾಟ ಕೂಡ ಮಾಡಬಹುದು. ಸಾವಯವ ಉತ್ಪನ್ನಗಳನ್ನೂ ಕೂಡ ತಾವು ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡಬಹುದು. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕಿನಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ ಏರ್ಪಾಡಾಗಿದೆ. ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನು ಪಡೆದುಕೊಳ್ಳಿ.
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಈ ಸಂಜೆ 6:50ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಕೇಳುವಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ದಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು, ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು, ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು, ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ದ ಕೃಷಿ ಭವಿಷ್ಯ ರೂಪಿಸಲು ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ದಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20 21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಖು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21ರಂದು ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19ರಂದು ಬೆಳಗ್ಗೆ 6 ಗಂಟೆಗೆ ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1ನೇ ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನ ನೀಡುತ್ತಿದ್ದೇವೆ. 21 ಜೂನ್ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ

0: ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ.
1: ಯೋಗದ ಮಹತ್ವ ಸಾರಲು ಜೂನ್ 20ರಂದು ಬೆಳಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21ರಂದು ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂ ಕವಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ದತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಪ್ಲೇಸ್ಮೆಂಟ್ ಆಪರ್ಚುನಿಟಿ ಉದ್ಯೋಗಾವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
5: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, PS ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ ಮೇಡಮ್.
5: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲಾ ಕಡೆ ನಾವು ಕೇಳ್ತಾ ಇದ್ದೀವಿ.
6: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ನ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ಸ್ತದೆ ಅಂತ. ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳೆದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ನಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳು ಇಂದು ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
5: ಮೇಡಮ್, ನೀವು ಹೇಳದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು. ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗ್ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜ್ ಇಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರು ಇರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ. ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡ್ಲಿಕ್ಕೆ ಇಷ್ಟಪಡ್ತೀರಾ?
6: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೆ ಅವನಿಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. ಒಂದು ನಿಮಿಷದಲ್ಲಿ ನಿಮ್ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟಿಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ, ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೂ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟಿಸ್ ಮೂಲಕ ಮಾತ್ರ ಬರೋದು.
5: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ, ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ, ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
6: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸ್ಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕೂತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ ಹಂತ ಹಂತವಾಗಿ ಅವನಿಗೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ, ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
5: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
6: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು, ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
5: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ, ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ?
6: ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ. ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು ಒಂದರಿಂದ ಎರಡು ದಿನದ ಕೋರ್ಸ್ ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಲಾ ಕಾಲೇಜ್ ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
5: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ಬೋದಾ?
6: ಖಂಡಿತ. ಸಿಡ್ಯಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್, ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ ಗಳಿದೆ. ಈ ಪ್ರೋಗ್ರಾಮ್ ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಷರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ, ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 June ವರೆಗೆ ಲಿಂಕ್ ಓಪನ್ ಇರ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 and 5 July 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 August 2026. ಇದು 6 ಕೋರ್ಸ್ ಆಗಿದೆ. ಯಾರೆಲ್ಲ IT ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
5: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೆ ಹೋಗ್ತಾರೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ಗೂ ತಳ್ಳಬಹುದು. ಇಂತ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
6: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು. ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸ್ಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟಿಸ್ ಹೆಚ್ಚಿಸ್ಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ? ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸುತ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ನಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
5: ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚು ಮಾಡ್ಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ, ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
6: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಷನ್ ಸ್ಕಿಲ್ಸ್ ಸುಧಾರಿಸ್ಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗಬಹುದು, ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
5: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
6: ನಮಸ್ಕಾರ.
3: ಪ್ಲೇಸ್ಮೆಂಟ್ ಆಪರ್ಚುನಿಟಿ ಉದ್ಯೋಗಾವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು.

0: ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮೈಸೂರು FM 100.6. ಸಮಯ 7:30. ಸೇವಾ ವಾಹಿನಿ.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ BGS ಶಾಲೆ. ಸ್ಟೇಟ್ ಮತ್ತು CBSE ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, AI ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211-246389.
1: ಸೇವಾ ವಾಹಿನಿಯಲ್ಲಿ ಪ್ರಕಟಣೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ CET ಅಥವಾ NEET ಮುಖಾಂತರ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್, BRBE ಹಾಗೂ BTEC ವ್ಯಾಸಂಗಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುತ್ತದೆ. CET ಅಥವಾ NEET ಮುಖೇನ ಪ್ರವೇಶ ಪಡೆಯ ಬಯಸುವ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯಡಿಯಲ್ಲಿ ಶೈಕ್ಷಣಿಕ ಸಾಲವನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗಮದ ವೆಬ್ಸೈಟ್ https://kmdc.karnataka.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಂಪ್ಯೂಟರ್ನಲ್ಲಿ ಭರ್ತಿ ಮಾಡಿ ನಂತರ ಪ್ರಿಂಟ್ಔಟ್ ಪಡೆದು QR ಕೋಡ್ ಹೊಂದಿದ ಅರ್ಜಿಯೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಆಧಾರ್ ಕಾರ್ಡ್, 5 ಫೋಟೋ, CET ಹಾಲ್ ಟಿಕೆಟ್, ಇದರ ಪ್ರತಿ ಮತ್ತು ನೋಟರಿ ಮಾಡಿಸಿದ ಬಾಂಡ್, ಈ ಎಲ್ಲ ದಾಖಲಾತಿಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, 1ನೇ ಮಹಡಿ, ಮೌಲನಾ ಆಜಾದ್ ಭವನ, ಶೋಭಾ ಗಾರ್ಡನ್ ಪಕ್ಕ, ಭರತ್ ನಗರ, ಬೆಂಗಳೂರು, ಮೈಸೂರು ರಸ್ತೆ, ಮೈಸೂರು ಜಿಲ್ಲೆ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 24300080, ಮೈಸೂರಿನ STD ಕೋಡ್ 0821. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ.

ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶವ್ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟೀಯ ಪಾಲುದಾರಿಕೆಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಅಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟ್ರವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು UAE ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟ್ರೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರಿಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು, ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೂಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರಿಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026 FIH ಹಾಕಿ ಮಹಿಳಾ ನೇಷನ್ಸ್ ಕಪ್ನ 2ನೇ ಫೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15 ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21 ಆಚರಿಸಲಾಗುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ, ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟ್ರಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. G7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶವ್ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
4: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
1: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸಂತ ಶಿಶುನಾಳ ಶರೀಫ ಅವರ ಸಾಹಿತ್ಯವಿರುವ ಸಿ ಅಶ್ವಥ್ ಅವರ ಸಂಗೀತ ಚಿತ್ರ ಸಂತ ಶಿಶುನಾಳ ಶರೀಫ. ಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಸಿ ಅಶ್ವಥ್ ಅವರು ಹಾಡಿರುವ ಮತ್ತೊಂದು ಗೀತೆ, ಚಿತ್ರ ಪ್ರಾರಂಭ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸ್ವರಕಲ್ಪನೆ ಮೈಸೂರು ಗೋಪಿ ಅವರದು.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಮಾನಸ ಸರೋವರ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶಿಸಿದ್ದಾರೆ ವಿಜಯ ಭಾಸ್ಕರ್.

0: to secure NEET retest. The Statesman, in its editorial piece captioned, "Peace without peace," writes, "The announcement of a framework agreement between the United States and Iran has understandably been greeted with relief. Oil prices have retreated from their wartime highs, stock markets have rallied, and governments dependent on Gulf energy supplies have welcomed what appears to be a retreat from the edge. But relief is not the same as resolution. For weeks, the conflict demonstrated how a regional confrontation can swiftly become a global economic problem." The Delhi Tribune says, to curb pollution, Delhi may soon allow only BS6 vehicles. And finally, with the weather being benevolently pleasant on Tuesday, the Statesman has captured a picture of people relaxing under the shade of trees on the lawns near India Gate. And with that, it's back to you, Sarabjit.
1: Thank you, Tanvi. And now, before we end the bulletin, the headlines once again. Prime Minister Narendra Modi calls on all nations to ensure security of global maritime routes and protect seafarers from conflict-related threats. Prime Minister Modi to meet US President Donald Trump on the sidelines of G7 summit in Avion, France today. Himachal Pradesh, Uttarakhand, Delhi, Uttar Pradesh, Haryana and Rajasthan reach consensus on implementation of long-pending Keshau Dam project to revive Yamuna River. National Testing Agency warns candidates against fake NEET re-exam paper leak claims. IMD issues orange alert for heavy rainfall over sub-Himalayan West Bengal and Sikkim today. And in men's cricket, India to take on Afghanistan in second ODI of three-match series in Lucknow this afternoon. And with that, we end the morning news. Have a nice day.
2: Iga samaya. 8:30.
3: ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ. ನೃತ್ಯ ಗುರು ಡಾಕ್ಟರ್ ಕೃಪಾ ಫಡ್ಕೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಿವಾಕರ ಹೆಗಡೆ.
4: ಎಲ್ಲ ಕೇಳುಗರಿಗೆ ನಮಸ್ಕಾರ. ಯೋಗದತ್ತ ಜಗತ್ತು ಮಾಲಿಕೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮ ಸಂಗಡ ಸಂವಾದದಲ್ಲಿದ್ದಾರೆ ನೃತ್ಯ ಗುರುಗಳಾದಂಥ ಕೃಪಾ ಫಡ್ಕೆಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ಕೃಪಾ ಫಡ್ಕೆಯವರೇ.
5: ನಮಸ್ಕಾರ ಸರ್.
4: ಕೃಪಾ ಫಡ್ಕೆಯವರು ಮೈಸೂರಿನಲ್ಲಿ ಕಳೆದ 3 ದಶಕಗಳಿಂದ ನೃತ್ಯವನ್ನು ಕಲಿಸ್ತಾ ಬಂದವರು. ಅವರ ನೃತ್ಯಗರಿಗೆ 25 ವರ್ಷ ಆಗಿದೆ. ಸಂಗೀತದಲ್ಲಿ ಮತ್ತು ನೃತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದವರು. ನೃತ್ಯದಲ್ಲಿ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟವರು. ಮೂಲತಃ ಬೆಳತ್ತಂಗಡಿಯವರಾದರೂ ಕೃಪಾ ಫಡ್ಕೆ ಮೈಸೂರು ಅಂತಲೇ ಅವರು ಎಲ್ಲರಿಗೆ ಪರಿಚಿತರಾದವರು. ಅವರಿಗೆ ಸಾಮಾಜಿಕ ಜವಾಬ್ದಾರಿಗಳು ಇವೆ. ಮೈಸೂರಿನ ಗಾನಭಾರತಿಯ ಕಾರ್ಯದರ್ಶಿಯಾಗಿ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಕಾರ ಭಾರತಿ ಅನ್ನುವಂಥ ಅಖಿಲ ಭಾರತವಾದ ಒಂದು ಸಂಸ್ಥೆಯಲ್ಲಿ ಕೇಂದ್ರ ಸಮಿತಿಯಲ್ಲಿ ನೃತ್ಯ ವಿಧಾ ಪ್ರಮುಖರಾಗಿ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಕಲೆಗಳಿಗೆಲ್ಲ ಒಂದು ಯೋಗದ ಮಾರ್ಗದರ್ಶನ ಬೇಕು ಅನ್ನೋ ಮಾತಿದೆ. ಹಾಗೆ ನೃತ್ಯವನ್ನು ಕಲಿಯುವಾಗ, ನೃತ್ಯದಲ್ಲಿ ಹೆಚ್ಚಿನದನ್ನು ಸಾಧಿಸುವಾಗ ಯೋಗದ ಅಭ್ಯಾಸ ಬೇಕಾ?
5: ಹೌದು ಸರ್, ಖಂಡಿತ ಬೇಕು. ನಾನು ಒಬ್ಬ ನೃತ್ಯ ಕಲಾವಿದೆಯಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನೃತ್ಯ ಒಂದು ಸಂಪೂರ್ಣ ಕಲೆ ಅಂತ. ನೃತ್ಯದಲ್ಲಿ ಸಂಗೀತ ಇದೆ, ನೃತ್ಯದಲ್ಲಿ ಯೋಗ ಇದೆ, ನೃತ್ಯದಲ್ಲಿ ಸಾಹಿತ್ಯ ಇದೆ, ನೃತ್ಯದಲ್ಲಿ ಸಂಸ್ಕೃತ ಇದೆ, ಎಲ್ಲವೂ ಮೇಳೈಸಿಕೊಂಡಿರುವ ಒಂದು ಪ್ರಬುದ್ಧವಾದ ಕಲೆ ನಮ್ಮ ನೃತ್ಯ. ಆದ್ದರಿಂದ ಯೋಗ ಇರಲೇಬೇಕು ನೃತ್ಯದಲ್ಲಿ, ಅದೊಂದು ಯೋಗ.
4: ನೃತ್ಯವನ್ನು ನೋಡಬೇಕಾದ್ರೆ ಅನೇಕ ಬಾರಿ ಅವರ ಬೇರೆ ಬೇರೆ ನಿಲುವುಗಳಲ್ಲಿ ಇದು ಯೋಗಾಸನ ಅಂತ ನಮಗನ್ನಿಸ್ತದೆ. ಹಾಗೆ ನೃತ್ಯಕ್ಕೂ ಯೋಗಕ್ಕೂ ಇರುವ ಸಂಬಂಧವನ್ನು ಹೇಗೆ ಹೇಳ್ತೀರಿ?
5: ಈಗ ನೃತ್ಯದಲ್ಲಿ ಯೋಗ ಇದೆ ಅನ್ನುವಾಗ ನಾವು ಬಹಳಷ್ಟು ಜನ ಕಿರಿಯ ಕಲಾವಿದರನ್ನು ನೃತ್ಯದ ಪರೀಕ್ಷೆಗಳಿಗೆ ಅಣಿ ಮಾಡ್ತೀವಿ. ಆಗ ಒಂದು ಅಧ್ಯಾಯ ಅದರಲ್ಲಿ ಯೋಗದ್ದೇ ಇದೆ. ಅಂದರೆ ಬೇಸಿಕ್ಸ್ ಅಂತ ನಾವು ಹೇಳ್ಕೊಡುವಾಗ ನಾವು ವಜ್ರಾಸನ ಹೇಳ್ಕೊಡ್ತೀವಿ, ವೃಕ್ಷಾಸನ ಹೇಳ್ಕೊಡ್ತೀವಿ, ಆಮೇಲೆ ಹಸ್ತಪಾದೋತ್ಥಾಸನ ಹೇಳ್ಕೊಡ್ತೀವಿ. ಹೀಗೆ ಕೆಲವು ಅಂದರೆ ನಮ್ಮ ಭಂಗಿಗಳಿಗೆ ಸಹಾಯವಾಗುವ ಅನೇಕ ಸರಳವಾದ ಯೋಗಾಭ್ಯಾಸವನ್ನು ನಾವು 6-7 ವಯಸ್ಸಿನ ಮಕ್ಕಳಿಗೆ ಹೇಳ್ಕೊಡ್ತೀವಿ. ತದನಂತರದ ಅನೇಕ ಆಸನಗಳನ್ನು ಅವರವರ ಆಸಕ್ತಿಯಿಂದ ಅವರು ಕಲ್ತ್ಕೋಬೋದು. ಆದರೆ ಮಿನಿಮಮ್ ಒಂದು 7-8 ಆಸನಗಳು ನಾವು ಪ್ರಾರಂಭದಿಂದಲೇ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅದರಿಂದ ಒಂದು ನೃತ್ಯದ ಜೊತೆಗೆ ಯೋಗನೂ ಕಲಿತರೆ ಅಂಗಸೌಷ್ಠವ ಚೆನ್ನಾಗಿರುತ್ತದೆ. ಒಂದು ಬ್ಯಾಲೆನ್ಸಿಂಗ್, ನಾವು ಏನು ಭಂಗಿಗಳಿಗೆ ಬೇಕಾದ ಆ ನಿಲುವು ಸ್ಪಷ್ಟವಾಗಿರಲಿಕ್ಕೆ. ಆಮೇಲೆ ನಟರಾಜನ ಮೂರ್ತಿಯಲ್ಲೇ ಇದೆ ಅದು, ಅವನು ಸೃಷ್ಟಿ ಸ್ಥಿತಿ ನಿಯಮಗಳಿಗೆ ಕಾರಣ. ಅವನು ನಾದಾಂತ ಭಂಗಿನೇ ಒಂದು ಯೋಗದ ಭಂಗಿ ಅಂತಾರೆ. ಅದರಿಂದ ನಾವು ಎಲ್ಲ ಕಡೆ ಎಲ್ಲ ಭಂಗಿಗಳಿಗೂ ಯೋಗ ಮಾಡಿದಷ್ಟು ನಮಗೆ ಅನುಕೂಲವಾಗ್ತದೆ ಅಂತ ನಾವು ಭಾವಿಸ್ತೇವೆ.
4: ಸಾಮಾನ್ಯವಾಗಿ ನೃತ್ಯದ ಕಲಿಕೆಯಲ್ಲಿ ಯೋಗದ ಅಭ್ಯಾಸ ಅನ್ನೋದು ಪೂರ್ವಪೀಠಿಕೆಯಾಗಿ ಇರ್ತದೆಯಾ?
5: ಅಂದರೆ ನಾನು ಕಿರಿಯರ ದೃಷ್ಟಿಯಿಂದ ಹೇಳುವಾಗ ಸುಮಾರು 1 ಗಂಟೆಯ ಕನಿಷ್ಠ ಒಂದು ನೃತ್ಯಾಭ್ಯಾಸದ ವೇಳೆ ಇದ್ದರೆ ಅದರಲ್ಲಿ ಪ್ರಾರಂಭದ 1-15 ನಿಮಿಷ ನಾವು ಸಣ್ಣ ಸಣ್ಣ ಎಕ್ಸಸೈಸ್ ಮತ್ತು ಯೋಗಾಸನಗಳಿಗೆ ಮುಡಿಪಾಗಿರ್ತೀವಿ. ಮುಂದಿನ 15 ನಿಮಿಷ ನಮ್ಮಲ್ಲಿ ಮುದ್ರೆಗಳು ಮತ್ತು ಈ ಕಣ್ಣಿನ ಚಲನೆ, ಕತ್ತಿನ ಚಲನೆ. ಅನಂತರದಲ್ಲಿ ನಾವು ಅಡವುಗಳನ್ನು ಮಾಡ್ತೀವಿ, ಅಂದರೆ ಬೇಸಿಕ್ ಸ್ಟೆಪ್ಸ್. ಈ ಹಂತ ದಾಟದ ಮೇಲೆ ಮಕ್ಕಳಿಗೆ ನಮ್ಮ ಮೂಲ ಪಾಠವನ್ನು ಶುರು ಮಾಡ್ತೀವಿ. ಅದರಿಂದ ಮುದ್ರೆಗಳ ಜೊತೆಗೆ ಯೋಗ, ಯೋಗ ಜೊತೆಗೆ ಅಡುವು ಅಂದರೆ ಸ್ಟೆಪ್ಸ್ ಅಂತ, ಅದನ್ನು ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ಅದು ಬೇಸಿಕ್ಸ್ ಅಂತ ಇಲ್ಲ, ಪ್ರತಿಯೊಬ್ಬ ಕಲಾವಿದ ವಾಮಪ್ ಥರನೂ ಆಗುತ್ತೆ. ಅಡವುಗಳನ್ನು ಮಾಡಿ ಯೋಗಾಸನವನ್ನು ಮಾಡಿಯೇ ತನ್ನ ಅಭ್ಯಾಸಕ್ಕೆ ಅಣಿಯಾಗ್ತಾನೆ. ಆದಷ್ಟು ಒಳ್ಳೆಯದು ಅದು, ಅಂದರೆ ಯೋಗವನ್ನು ಮಾಡೋದೇ ನಾವು ನಮ್ಮ ಮೈ ಮನಸ್ಸುಗಳನ್ನು ಹಗುರ ಮಾಡ್ಕೊಳ್ಳೋಕ್ಕೆ. ನಮ್ಮಲ್ಲಿ ಆಸನ ಅಂದರೆ ಏನು ಅಂದರೆ ಸುಖ, ಸ್ಥಿರವಾದ ಭಂಗಿ, ಅದು ಸುಖಕರವಾಗಿರಬೇಕು. ಅದರಿಂದ ಮನಸ್ಸು ಉದ್ವಿಗ್ನತೆಗೊಳ್ಳಬಾರದು, ಅದು ಶಾಂತವಾಗಿರಬೇಕು. ಹಾಗೆ ಅನೇಕ ಪಾಶ್ಚರ್ಗಳನ್ನು ನಾವು ಯಾಕೆ ಮಾಡ್ತೀವಿ ಅಂದರೆ ನಾವು ನಿರಂತರವಾಗಿ ನೃತ್ಯ ಮಾಡುವಾಗ ಭೂಮಿಯ ಕಡೆಗೆ ವಾಲಿರ್ತೀವಿ. ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ, ಗುರುತ್ವಾಕರ್ಷಣ ಶಕ್ತಿ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಮೇಲ್ಮುಖವಾಗಿ ಅನೇಕ ಎಕ್ಸಸೈಸ್, ಅನೇಕ ಆಸನಗಳನ್ನು ಮಾಡೋದಿದೆ.
4: ಈಗ ಒಂದೇ ಬೆರಳಿನ ಮೇಲೆ ನಿಲ್ಲೋದು, 2 ಬೆರಳಿನ ಮೇಲೆ ನಿಲ್ಲೋದು, ಈ ತರ ಸಂದರ್ಭದಲ್ಲಿ ಅದು ದೇಹದ ಸಮತೋಲನಕ್ಕಿಂತ ಹೆಚ್ಚಾಗಿ ಮಾನಸಿಕ ಸಮತೋಲನ ಬಯಸ್ತದೆ ಅಂತಾರೆ.
5: ಖಂಡಿತ.
4: ಆ ಸಂದರ್ಭದಲ್ಲಿ ಯೋಗಾಭ್ಯಾಸಿಗೂ ಯೋಗಾಭ್ಯಾಸ ಇಲ್ಲದೆ ಇದ್ದವರಿಗೂ ವ್ಯತ್ಯಾಸ ಆಗುತ್ತಾ?
5: ಖಂಡಿತ ಆಗುತ್ತೆ ಸರ್. ಯಾಕಂದರೆ ನೃತ್ಯದಲ್ಲೇ ಯೋಗ ಇದೆ ಅಂತ ಹೇಳ್ತಾನೆ ಬಂದಿದ್ದೀನಿ ನಾನು. ಆದರೂ ನೃತ್ಯ ಕಲಿಯಕ್ಕೆ ಮುಂಚೆ ನಾವು ಯೋಗಾಸನವನ್ನು ಯಾಕೆ ಕಲಿಸ್ತೀವಿ ಅಂದರೆ ಯೋಗದಲ್ಲಿ ನಾವು ಒಂದು ಉಸಿರನ್ನು ಹತೋಟಿಗೆ ತಗೋತೀವಿ. ನೃತ್ಯದಲ್ಲಿ ಅದೇ ಅಭ್ಯಾಸ ಮಕ್ಕಳಿಗೆ ಚೆನ್ನಾಗಿ ಬಂದರೆ ನಾವು ನರ್ತಿಸಿ ತಕ್ಷಣ ಅಭಿನಯಕ್ಕೆ ಅಣಿಯಾಗುವಾಗ ಆ ಉಸಿರಿನ ಕಂಟ್ರೋಲ್, ಆ ಉಸಿರನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಅವಶ್ಯಕ. ಇಲ್ದಿದ್ರೆ ಶಾಂತವಾದ ಅಭಿನಯ ಮಾಡಲಿಕ್ಕೆ ನಮ್ಮ ಉಸಿರೇ ನಮಗೆ ತೊಂದರೆ ಆಗ್ಬೋದು. ಅದನ್ನು ಸಮತೋಲನದಲ್ಲಿಡೋಕ್ಕೆ ಉಸಿರಿನ ಸಾಮರ್ಥ್ಯ ಜೊತೆಗೆ ಯೋಗ ಮತ್ತು ಆ ಒಂದು ಕಾಲಿನಲ್ಲಿ ಇರ್ಬೋದು. ನಾವು ಈಗ ಕೆಲವರಿಗೆ ವೃಕ್ಷಾಸನ ಮಾಡುವಾಗ ಮಕ್ಕಳಿಗೆ ಕಣ್ಣು ಬಿಟ್ಟು ಅವ್ರು ಎಲ್ಲೆಲ್ಲೋ ನೋಡಿದ್ರೆ ಆ ಬ್ಯಾಲೆನ್ಸಿಂಗ್ ಬರಲ್ಲ. ಒಂದೇ ಕಡೆ ನೋಡಿ ಅಥವಾ ಕಣ್ಣು ಮುಚ್ಚಿ ನಿಂತ್ಕೊಳ್ಳಿ ಅಂದರೆ ಆವಾಗ ನಮ್ಮ ಮನಸ್ಸು ಹತೋಟಿಗೆ ಬರುತ್ತೆ. ನಾವು ಅನ್ಕೋತೀವಿ ದೇಹ ಹತೋಟಿಗೆ ಬರುತ್ತೆ ಅಂತ, ದೇಹಕ್ಕಿಂತ ಮುಂಚೆ ಮನಸ್ಸು. ಮಕ್ಕಳಿಗೆ ಹೇಳ್ಕೊಡೋದು ಅಷ್ಟೇ, ನೀವು ಧೈರ್ಯ ಮಾಡಿ, ಹೆದರ್ಕೋಬೇಡಿ ಅಂದರೆ ಮನಸ್ಸನ್ನು ನಾವು ಮೊದಲು ಕಂಟ್ರೋಲ್ ಮಾಡಬೇಕು, ದೇಹ ಜೊತೆಗೆ ಬಂದ್ಬಿಡುತ್ತೆ ಅಂತ.
4: ಅಲ್ಲಿ ಯೋಗ ಹೆಚ್ಚು ಪ್ರಾಧಾನ್ಯ.
5: ಹೌದು ಹೌದು. ಅಂದರೆ ಕೆಲವು ಕಲಾವಿದರಿಗೆ ಅದು ಯೋಗದ ಆ ಪಾಶ್ಚರ್ ಹೆಸರುಗಳು ಗೊತ್ತಿಲ್ಲದೆ ಇರ್ಬೋದು, ಆದರೆ ಅದು ನೃತ್ಯದಲ್ಲಿ ಯೋಗ ಇದೆ ಅದು ಒಳಗೆ.
4: ನೃತ್ಯ ಸಾಮಾನ್ಯವಾಗಿ ನಾವು ಅಂದ್ಕೊಂಡ್ಕೊಳ್ಳೆ ಕಲೆ ಅಂತಂದರೆ ಅದು ಮನರಂಜನೆಗಿದೆ ಅಂತ ಅಂದ್ಕೊಳ್ತೀವಿ. ಈ ನೃತ್ಯ ನೀವು ಹೇಳ್ತಾ ಇರೋದು ಯೋಗ ಯೋಗ ಅಂತ ಹೇಳಿದ್ರಿ, ಅದಕ್ಕೊಂದು ವಿಸ್ತಾರವಾದ ಭಿತ್ತಿಯನ್ನು ಕಲ್ಪಿಸುವಾಗ ಅದು ಒಂದು ಯೋಗ ಆಗುತ್ತಾ?
5: ಖಂಡಿತ. ಈಗ ನಾನು ಎಲ್ಲಿ ಹೋದರೂ ಈ ಮಾತನ್ನು ತುಂಬ ಹೇಳ್ತೀನಿ, ವಿವೇಕಾನಂದರು ಹೇಳಿದ ಮಾತು, ಕಲೆ ಯಾವುದೇ ಕಲೆ ಕೇವಲ ವಿಲಾಸಕ್ಕಾಗಿ ಅಲ್ಲ, ಅದು ಆತ್ಮವಿಕಾಸಕ್ಕಾಗಿ ಅಂತ. ಅಂದರೆ ಒಂದು ಹಂತದ ಕಲೆಯನ್ನು ನೀವು ಮುಗಿಸಿದ ಮೇಲೆ ಅದರ ಎತ್ತರಕ್ಕೆ ಏರಬೇಕು ಅಂದರೆ ನಿಮ್ಮ ಮನಸ್ಸು ಎತ್ತರಕ್ಕೆ ಹೋಗಬೇಕು, ನಿಮ್ಮ ಆಲೋಚನೆಗಳು ಎತ್ತರಕ್ಕೆ ಹೋಗಬೇಕು. ಎಲ್ಲ ವಿಷಯದಲ್ಲೂ ನಾವು ಈ ಜಂಜಾಟಗಳನ್ನು ಬಿಟ್ಟು ಮೇಲಕ್ಕೆ ಹೋದಾಗ, ಸಂಸಾರದಲ್ಲಿ ಬರೋದಿರಲಿ ಅಥವಾ ನಮ್ಮ ಸಮಾಜದಲ್ಲಿ ನಾವು ನಿತ್ಯ ಜೀವನದಲ್ಲಿ ಕಾಣುವ ಒಂಥರ ಕೀಳರಿಮೆ ಇರಬಹುದು, ಎಲ್ಲವೂ ಸಣ್ಣತನ ಅಂತ ಯಾವುದ್ರಲ್ಲಿ ಕಾಣುತ್ತೆ ಅದನ್ನು ಬಿಟ್ಟು ನೀವು ಮೇಲಕ್ಕೆ ಹೋದಾಗ ಮಾತ್ರ ಎಲ್ಲವೂ ನಿಮಗೆ ಸತ್ಯ ಗೋಚರ ಆಗ್ಬೋದು, ಸಂತೋಷ ಗೋಚರ ಆಗ್ಬೋದು. ಕೆಳಮಟ್ಟದಲ್ಲಿ ಅದು ಗೋಚರ ಆಗೋದು ಸ್ವಲ್ಪ ಕಷ್ಟನೇ.
4: ಈ ರೀತಿ ಯೋಗಾಭ್ಯಾಸದಲ್ಲಿ ನೃತ್ಯಾಭ್ಯಾಸದಲ್ಲಿ ತೊಡ್ಕೊಂಡಿರುವಂಥ ಸಾವಿರಾರು ಶಿಷ್ಯರಿಗೆ ಪಾಠ ಮಾಡ್ತಾ ಬಂದಿದ್ದೀರಿ. ಹೆಚ್ಚು ಜನ ನಿಮ್ಮ ಹತ್ರ ಕಲಿತವರು ಹೆಣ್ಮಕ್ಕಳು, ಅವರಿಗೆ ಈ ಯೋಗದ ಅಭ್ಯಾಸ ಅವರ ವೈಯಕ್ತಿಕ ಬದುಕಿನಲ್ಲಿ ಮುಂದೆ ಅನುಕೂಲಕ್ಕೆ ಬಂದಿದೆಯಾ?
5: ಖಂಡಿತ. ಅಂದರೆ ನಾನು ಬರೀ ಹೆಣ್ಣು ಮಕ್ಕಳಿಗಲ್ಲ, ಇತ್ತೀಚೆಗೆ ಒಂದು ಕಳೆದ 3-4 ವರ್ಷಗಳಿಂದ 40 ಮೇಲ್ಪಟ್ಟ ಹೆಂಗಸರು ನೃತ್ಯವನ್ನು ಕಲಿಯಿರಿ ಅಂತ ನಾನು ಎಲ್ಲ ಕಡೆ ಹೇಳ್ತೀನಿ. ಯಾಕಂದರೆ ಮೊದಲೆಲ್ಲ 50 ನಂತರ ಈ ಮೆನೋಪಾಸ್ ಅಂತ ಏನಿತ್ತು, ಈಗಿನ ಕಾಲದಲ್ಲಿ ಮೆನೋಪಾಸ್ನ ದೊಡ್ಡ ಕಾಯಿಲೆ ಅಂತ ಅನ್ಕೋತಾರೆ. ಅದು ಆ್ಯಕ್ಚುಲಿ ಕಾಯಿಲೆ ಅಲ್ಲ, ಅದು ಮನಸ್ಸನ್ನು ಸ್ಥೀಮಿತದಲ್ಲಿಟ್ಕೊಳ್ಳೋದು. ಈಗ ಈ ನಮ್ಮ ಜೀವನದ ಶೈಲಿಗೆ 40 ಅದು ಶುರುವಾಗುತ್ತೆ. ಹೇಗೆ ಮಕ್ಕಳು 8-10 ವರ್ಷಕ್ಕೆ ಋತುಮತಿ ಆಗ್ತಾರೋ ಹಾಗೆ 40 ವರ್ಷಕ್ಕೆ ಮೆನೋಪಾಸ್ ಸ್ಟಾರ್ಟ್ ಆಗ್ತಾ ಇದೆ. ಅದರಿಂದ ನಾನು ಹೇಳೋದು, ನೃತ್ಯವನ್ನು ಅಥವಾ ಯೋಗವನ್ನು ಕಲಿಯಿರಿ. ಕೆಲವರಿಗೆ ಯೋಗ ತುಂಬ ಕಷ್ಟ, ನಮಗೆ ಏನಕ್ಕೆ ಬೇಕು ಅಂಥವರು ನೃತ್ಯದಲ್ಲಿ ನಗು ಇದೆ, ಎಲ್ಲವೂ ಇದೆ, ನವರಸಗಳ ಮಿಳಿತ, ಅದರಿಂದ ಅದೊಂದು ಟೈಮ್ ಪಾಸ್ ಅಂತಲೇ ಕಲೀಲಿಕ್ಕೆ ಪ್ರಾರಂಭ ಮಾಡಲಿ. ಅದರ ರುಚಿ ಹತ್ತದ ಮೇಲೆ ಅವರು ಸೀರಿಯಸ್ ಆಗಿ ಕಲಿತಾರೆ. ನಾನು ಹೇಳ್ತೀನಿ, ಕಲಿಯೋದು ಕೇವಲ ಪ್ರದರ್ಶನಕ್ಕೆ ಅಲ್ಲ, ನಮ್ಮ ನಮ್ಮ ಸಂತೋಷಕ್ಕೆ, ನಮ್ಮ ನಮ್ಮ ಖುಷಿಗೆ. ಇದರಿಂದ ನಮಗೆ ಗೊತ್ತಿಲ್ಲದೆ ಆರೋಗ್ಯದ ವೃದ್ಧಿ ಆಗ್ತದೆ, ಮಾನಸಿಕ ದೃಢತೆ ಬರುತ್ತೆ. ಹಾಗೆ ನನ್ನ ಮಕ್ಕಳಿಗೆ ಹೇಳ್ತೀನಿ, ನೃತ್ಯ ಕಲಾವಿದರು ಯಾಕೆ ಸ್ಟ್ರಾಂಗ್ ಅಂದರೆ, ನಾವು ಒಂದೇ ಸಮ ಚತುರ್ವಿಧ ಅಭಿನಯದ ಕಡೆ ಗಮನ ಕೊಡಬೇಕು. ಆ ಭಾರವಾದ ಆಭರಣಗಳನ್ನು ಹೊತ್ಕೊಂಡು, ಅಲಂಕಾರವನ್ನು ಮಾಡಿಕೊಂಡು, ಗೆಜ್ಜೆ ಕೊಟ್ಕೊಂಡು, ಒಂದು ಕಡೆ ಸಂಗೀತದ ಕಡೆ ಗಮನ ಕೊಡಬೇಕು, ಒಂದು ಕಡೆ ವೇದಿಕೆ, ಕೆಲವರಿಗೆ ಸಭಾಕಂಪ ಇರ್ಬೋದು, ಆ ಲೈಟ್ಗಳು ಕಣ್ಬಿಡಕ್ಕೆ ಆಗಲ್ಲ ಕೆಲವೊಮ್ಮೆ. ಅಂದರೆ ಎಲ್ಲ ಸಂದರ್ಭಗಳನ್ನು ತನ್ನ ಹಿಡಿತದಲ್ಲಿಟ್ಕೊಂಡು ಒಬ್ಬ ಕಲಾವಿದೆ ನರ್ತಿಸ್ತಾಳೆ ಅಂದ್ರೆ ಅದು ಹೆಮ್ಮೆಯಿಂದ ಹೇಳ್ಬೋದು. ನೃತ್ಯ ಕಲಾವಿದೆ
4: ಒಂದು ಅವಧಾನದ ಸಂಗತಿ ಅಂತ.
5: ಹೌದು ಹೌದು.
4: ಈಗ ಭಾವ ಪ್ರಕಟಣೆ ಬಹಳ ಸಹಜವಾದದ್ದು, ಕಲೆ ಅದೇನೆ, ಆದರೆ ಭಾವ ರಸವಾಗುವಾಗ ಭಾವದಲ್ಲಿ ಸಿಕ್ಕೊಂಬೀಳಬಾರದು.
5: ಹೌದು.
4: ಅತ್ತರೆ ದುಃಖ ಅಲ್ಲ.
5: ಹೌದು.
4: ಅಳತಾನೆ.
5: ಹೌದು.
4: ಅನ್ನೋ ಥರ ಇದ್ರೆ
5: ಹೌದು
4: ಅದು ದುಃಖ.
5: ಹೌದು.
4: ಅದು ರಸವಾಗುವಾಗ ಇಲ್ಲಿ ಯೋಗ ಪ್ರಯೋಜನಕ್ಕೆ ಬರುತ್ತಾ?
5: ಖಂಡಿತ. ಅಂದರೆ ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ನಾವು ಕ್ಯಾರೆಕ್ಟರ್ ಅಂತ ಏನು ಪಾತ್ರವನ್ನು ಅದರ ಇತಿಮಿತಿಗಳು ಗೊತ್ತಿರಬೇಕು. ಈಗ ನನಗೆ ಸಿಹಿ ಇಷ್ಟ ಅಂತ ನಾನು ಜಾಸ್ತಿ ಸಿಹಿ ತಿಂದರೆ ಅದು
4: ಒಟ್ಟಾರೆಯಾದ ಊಟ ಆಗೋದು.
5: ಹೌದು. ಏಕಪಾತ್ರ ಅಭಿನಯ ಮಾಡುವಾಗ ನಾನು ಒಮ್ಮೆ ರಾವಣ ಆಗಬೇಕು, ಒಮ್ಮೆ ಹನುಮಂತ ಆಗಬೇಕು. ಅಂದರೆ ಆ ಪಾತ್ರದ ಇತಿಮಿತಿಗಳು ಮತ್ತು ಕಂಟ್ರೋಲ್ ಮತ್ತು ಆ ಸಮಯ ಪ್ರಜ್ಞೆ, ಅದು ನಮಗೆ ಬಹುಶಃ ಯೋಗದಿಂದ ಸಾಧ್ಯ ಇದೆ, ಕಲಿಕೆಯಿಂದ ಸಾಧ್ಯ ಇದೆ, ಸಮರ್ಥ ಗುರುಗಳ ಮಾರ್ಗದರ್ಶನ ಮತ್ತು ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಅಂಥವ್ರ ಜೊತೆ ನಾವು ಯಾವಾಗ ಸೇರಿಕೊಂಡು ಡಿಸ್ಕಷನ್ ಮಾಡ್ತೀವಿ. ಇದು ನಮ್ಮ ಅಭ್ಯಾಸದ ಜೊತೆಗೆ ಇದು ಜಾಸ್ತಿ ಆಗ್ತಾ ಹೋದರೆ ಇನ್ನೂ ಚೆನ್ನಾಗಿರುತ್ತೆ.
4: ನಿಮ್ಮ ವಿದ್ಯಾರ್ಥಿಗಳಲ್ಲಿ ವಿದೇಶಿಯರು ಕೂಡ ಅನೇಕ ಬಾರಿ ಬಂದು ಹೋಗಿದ್ದಾರೆ, ಆಗೀಗ ಕಲಿತಾ ಇದ್ದಾರೆ. ಅವರಿಗೆ ನೃತ್ಯವನ್ನು ಕಲಿಸುವಾಗ, ನೃತ್ಯ ಒಂದು ಭಾರತೀಯ ಭಾಷೆ, ಅದು ಭರತನಾಟ್ಯ ಅನ್ನೋದು, ಅದನ್ನು ಕಲಿಯುವಾಗ ಅವರಿಗೆ ನೇರವಾಗಿ ನೃತ್ಯದ ಭಂಗಿಗಳು ಬರುತ್ತವೆಯೋ ಅಥವಾ ಅದಕ್ಕೆ ಯೋಗದ ಸಹಕಾರ ಪಡೆಯಬೇಕಾಗ್ತದೆಯಾ?
5: ಯೋಗದ ಸಹಕಾರ ಪಡಿಬೇಕಾಗತ್ತೆ. ಅಂದರೆ ನನ್ನ ಅನುಭವದ ಮಾತು, ವಿದೇಶಿಯರಿಗೆ ನೃತ್ಯವನ್ನು ಹೇಳ್ಕೊಡುವಾಗ ಅವರು ಬೇಸಿಕ್ ಫುಟ್ವರ್ಕ್ ಏನಿದೆ, ಪಾಶ್ಚರ್ಸ್, ಭಂಗಿಗಳು ಬೇಗ ಕಲಿತಾರೆ. ಅಭಿನಯ ಹೇಳ್ಕೊಡುವಾಗ ಬಹಳ ಕಷ್ಟ ಆಗ್ತದೆ. ಒಂದು 20 ವರ್ಷದ ಹಿಂದೆ ಆಸ್ಟ್ರೇಲಿಯಾದಿಂದ ಒಬ್ಬಳು ಹುಡುಗಿ ಬಂದಿದ್ಲು, ನಾನು ಅವಳಿಗೆ ಸೀತೆಯ ಯಾವುದೋ ಒಂದು ಕ್ಯಾರೆಕ್ಟರ್ ಸಣ್ಣದಾಗಿ ಹೇಳ್ಕೊಡ್ತಿದ್ದೆ, ನಿಂಗೀಗ ನಾಚಿಗೆ ಆಗತ್ತೆ, ನೀನು ನಗಬೇಕು ಅಂತ ಹೇಳಿದ್ದೆ. ನಾನು ಅವಾಗ 20 ವರ್ಷದ ಹಿಂದೆ ಅಂದರೆ ನನಗೂ ಬಹಳ ಅನುಭವ ಕಮ್ಮಿ ಇತ್ತು. ಅವಳು ವೈ ಅಂತ ಕೇಳಿದ್ಲು, ನಾನು ಯಾಕೆ ನಾಚ್ಕೋಬೇಕು ಅಂತ. ಆಮೇಲೆ ಅವಳನ್ನ ಕೂರಿಸಿ ಕಥೆ ಎಲ್ಲ ಹೇಳಿ, ಅಂದರೆ ಇದೊಂದು ಸಣ್ಣ, ಅದೇ ಕಥೆನ ನಮ್ಮ ಮಕ್ಕಳಿಗೆ ಹೇಳುವಾಗ ಅವ್ರಿಗೆ ಸಹಜವಾಗಿ ಆ ನಾಚಿಗೆ ಬರುತ್ತೆ. ಅವ್ರಿಗೆ ನಾವು ಹೇಳ್ಕೊಟ್ಟು ಬರಲ್ಲ, ಆದರೆ ಇತಿಮಿತಿಗಳನ್ನು ಹೇಳ್ಬೋದೇ ವಿನ ಅವರಿಗೆ ಸಹಜವಾಗಿ ನಗೋದು, ನಾಚ್ಕೊಳ್ಳೋದು. ಅದೇ ವಿದೇಶಿಯರಿಗೆ ನಾವು ಅದನ್ನ ಮ್ಯಾಥ್ಮೆಟಿಕ್ಸ್ ಥರ ಬಿಡಿಸಿ ಬಿಡಿಸಿ ಹೇಳಿದ್ರೆ ನೆಕ್ಸ್ಟ್ ಡೇ ಅವಳು ಕರೆಕ್ಟಾಗಿ ಅದೇ ಜಾಗದಲ್ಲಿ ನಾಚಿಗೆ ತೋರಿಸಿದ್ರು, ಅದನ್ನು ನೋಡಿ ನನಗೆ ನಗು ಬಂತು. ಅಂದರೆ ಒಂಥರ ಡ್ರಿಲ್ ಮಾಡಿದೆ.
4: ಭಾವ ಆಗೋದಿಲ್ಲ, ಭಾವದಿಂದ ರಸದ ಎತ್ತರಕ್ಕೆ ಹೋಗಬೇಕಾದಾಗ ಇಡೀ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಕೆಲಸ ಮಾಡ್ತದೆ. ಹಾಗಾಗಿ ಆ ಸಮಸ್ಯೆ ಇದೆ. ಆದರೆ ಯೋಗದಲ್ಲಿ ಕೂಡ ಅವರನ್ನು ತೊಡಗಿಸಿದಾಗ ಈ ಭಾವಕ್ಕೆ ಬರಲಿಕ್ಕೆ ಅವರಿಗೆ ಹೆಚ್ಚು ಅನುಕೂಲ ಆಗ್ತದೆಯಾ?
5: ಇದು ಒಂದು ಅವರವರ ಸಂಸ್ಕಾರ ಬಹಳ ಕೆಲಸ ಮಾಡ್ತದೆ. ಎಲ್ರಿಗೂ ಒಂದೇ ಮೆಥಡ್ ಯೂಸ್ ಆಗಲ್ಲ. ಇಲ್ಲಿ ಕೆಲವರಿಗೆ ಅವಳು ಇವಳು ಏನು ವಿದೇಶಿಯಳೆ ಅಂತ ಆಶ್ಚರ್ಯ ಪಡುವಷ್ಟು ಮಟ್ಟಿಗೆ ಅವರು ಭಾರತೀಯತೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಕೆಲವರಿಗೆ ಸ್ವಲ್ಪ ಕಷ್ಟ, ಅದಕ್ಕೆ ಅವರ ಜೀವನ ಶೈಲಿ ಕೂಡ ಒಂದು ಕಾರಣ ಆಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅವರು ಬಹಳಷ್ಟು ನಮ್ಮ ಬಗ್ಗೆ ತಿಳ್ಕೊಂಡು ಬಂದಿರ್ತಾರೆ. ಆದರೂ ಅವರ ಒಂದು
4: ಸಹಜ ಸ್ವಭಾವ,
5: ಹೌದು, ಅದು ನಮಗೆ 100% ಅಂತ ಅನ್ಸಲ್ಲ. ಅದು
4: ಅಂದ್ರೆ ಈಗ ನಾವು ಕನ್ನಡದವರು, ತಮಿಳ್ನವರು, ಮಲಯಾಳಿಯವರು ಇಂಗ್ಲಿಷ್ ಅನ್ನು ಮಾತಾಡಿದಾಗ ಇಂಗ್ಲಿಷ್ ಅನ್ನು ಸರಿಯಾಗಿ ಮಾತಾಡ್ತೀವಿ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಕೇಳೋರಿಗೆ ಇವನು ಕನ್ನಡದವನು, ಇವನು ಮಲಯಾಳಿ ಅಂತ ಗೊತ್ತಾಗುತ್ತೆ.
5: ಒಬ್ಬ ರಷ್ಯನ್ ಬ್ಯಾಲೆ ಕಲಿತ ಒಂದು ವಿದೇಶಿ ವಿದ್ಯಾರ್ಥಿನಿ ಭರತನಾಟ್ಯ ಕಲಿಯುವಾಗ ಅವಳು ಕಾಲ್ ಎತ್ತಿಡುವಾಗಲೇ ನಮ್ಗೆ ಗೊತ್ತಾಗ್ತದೆ ಅವಳು ಬ್ಯಾಲೆ ಕಲ್ತಿದ್ದಾಳೆ. ಅಂದರೆ ಅವಳು ಕಾಲನ್ನು ಹೀಗೆ ನೇರವಾಗಿ, ಅದು ಹೌದು, ಅಭ್ಯಾಸ ಬಲ್ಲ ಅದು.
4: ಕೆಳಗರೆ ಕೃಪಾ ಫಡ್ಕೆಯವರು, ನೃತ್ಯ ಮತ್ತು ಒಟ್ಟಾರೆ ಆಗಿ ಭಾರತೀಯ ಕಲೆ ಯೋಗದೊಡನೆ ಹೇಗೆ ಬೆಳೆದುಕೊಂಡಿದೆ ಅನ್ನೋದು, ಮತ್ತು ಸಾಕಲಾ ಯಾವ ವಿಮುಕ್ತೆಯೇ, ನಮಗೊಂದು ಬದುಕಿನ ವಿಕಾಸದ ಹಾದಿಯಾಗಿ ಸಿಕ್ಕ ಕಲೆ, ಅದನ್ನು ಬೆಳೆಸಿಕೊಳ್ಳುವಲ್ಲಿ ಯೋಗ ಎಷ್ಟು ಉಪಯುಕ್ತ ಅನ್ನೋದನ್ನು ಹೇಳಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
5: ನಮಸ್ಕಾರ.
3: ನೃತ್ಯ ಗುರು ಡಾಕ್ಟರ್ ಕೃಪಾ ಪಡ್ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ
1: ನಡೆಯುವ ಮುಂದೆ ಮುಂದೆ ನಡೆಯುವ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಿದುಷಿ ಕೌಸ್ತುಭ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ.
3: ಭರತನಾಟ್ಯ ಆಸಕ್ತಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿಯವರಿಗೆ, ಅಂದ್ರೆ ಅವರಿಗೆ ಭರತನಾಟ್ಯ ಕಲಿಯೋ ಆಸೆ ಇತ್ತು, ನನ್ನ ಮಗಳನ್ನ ಒಂದ್ ಕಲಿಸಿ ಮುಂದ್ ಬರ್ಸೋಣ ಅಂತ ಅನ್ಕೊಂಡ ಅವರ ಆಸಕ್ತಿಯಿಂದ ನನ್ನ 6ನೇ ವಯಸ್ಸಲ್ಲಿ ನನ್ನನ್ನ ಸೇರಿಸಿದ್ರು.
2: ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.

ಕೇಳುಗರೇ ಗಮನಿಸಿ, ಈ ಸಂಜೆ 6:50 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:45, ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ವಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಕರ ಧ್ವನಿಯಲ್ಲಿರುವ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರಶಾಂತ್ ರಾಜ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

0: ಮರೆಯದೆ ಕೇಳಿ. ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ FM 100.6.
1: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ಇಲ್ಲಿಂದ ಅರ್ಜಿಗಳನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ ತಿಂಗಳ 31 ತಾರೀಖಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 24-90-11 ಮತ್ತೊಮ್ಮೆ 24-90-111, ಮೈಸೂರಿನ STD ಕೋಡ್ 0821. ಪ್ರಕಟಣೆ ಕೇಳಿದಿರಿ. ಎಪಿ ಅರ್ಜುನ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನು ಆರಿಸೋಣ. ಹಾಡಿದ್ದಾರೆ ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್.

0: ಆತ್ಮೀಯ ಕೇಳುಗರೆ, ಜೂನ್ 18ರಂದು ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ ಸಾಧಕ ಬಾಧಕಗಳು ಚರ್ಚೆ ಕೇಳುವಿರಿ ನಡೆಸಿಕೊಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು.
1: ಇಂದು ಎಐ ನಮ್ಮ ಜೀವನಕ್ಕೆ ಬಹಳ ಸಹಾಯ ಮಾಡ್ತಿದ್ರು, ಕೆಲವೊಮ್ಮೆ ಅದು ವ್ಯಕ್ತಿಯ ಸುರಕ್ಷತೆಗೂ ಮತ್ತು ವೈಯಕ್ತಿಕ ಮಾಹಿತಿಗೂ ಅಪಾಯಕಾರಿಯಾಗಿದೆ. ನಾವು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು ಮತ್ತು ಆನ್ಲೈನ್ ಸರ್ವಿಸ್ಗಳ ಮೂಲಕ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನು ಸಂಗ್ರಹವಾಗುತ್ತದೆ.
0: ಕೇಳಿ, ಇದೇ ಜೂನ್ 18ರಂದು ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಈ ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಗಿಟಾರ್ ವಾದನವಿದೆ. 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. 12:35 ಹೆಚ್.ಕೆ. ಲಕ್ಷ್ಮಿ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣಮ್ಮ ಮತ್ತು ಸಂಗಡಿಗರಿಂದ ಲಕ್ಕಮ್ಮನ ಹಾಡು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಶ್ರೀಗಂಧ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಎಸ್.ವಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

0: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
1: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ. ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
0: ಓಹೋ, ಏನ್ ಕಾರ್ಯಕ್ರಮ?
1: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಪ್ರಸಾರ ಆಗತ್ತೆ.
0: ಯಾವಾಗಿಂದ ಪ್ರಾರಂಭ ಆಗೋದು?
1: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11-12. ಮರಿದೆ ಕೇಳ್ತೀರಾ ಅಲ್ವಾ?
2: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮುಂದಿನ ಗೀತೆ ಕೇಳುವ ಮುನ್ನ ಕಾಣಿಯಾದವರ ಬಗ್ಗೆ ಪ್ರಕಟಣೆಯನ್ನು ಗಮನಿಸಿ. 28 ವರ್ಷದ ರಮ್ಯಾ ಎಸ್ ಎಂಬ ಯುವತಿ ಇದೇ ತಿಂಗಳ 15ನೇ ತಾರೀಖಿನಿಂದ ಅರಕೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರ ಮುಖಚಹರೆ ಹೀಗಿದೆ: 5.5 ಅಡಿ ಎತ್ತರ, ಸಾಧಾರಣ ಶರೀರ, ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ, ಕನ್ನಡ ಭಾಷೆ ತಿಳಿದಿದೆ, ಕಾಣೆಯಾದಾಗ ಹಳದಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಈಗ ಹೇಳಿದ 28 ವರ್ಷದ ರಮ್ಯಾ ಎಸ್ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಸುನಿಧಿ ಗಣೇಶ್ ಹಾಗೂ ಚೇತನ್ ನಾಯಕ್ ಅವರು ಹಾಡಿರುವ 12th Fail ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಸಂಗೀತ ನಿರ್ದೇಶಿಸಿದ್ದಾರೆ ಶಂತನು ಮೊಯ್ತ್ರಾ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸುಪ್ರಭಾತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212246
1: ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ತರಬೇತಿ, ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ದಿನಾಂಕದ ಒಳಗಾಗಿ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 251-9663, ಮೈಸೂರಿನ ಎಸ್ಟಿಡಿ ಕೋಡ್ 0821, ರುಟ್ಸೆಟ್ ಸಂಸ್ಥೆ ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಿದುಷಿ ಕೌಸ್ತುಭ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ.

0: ಭರತನಾಟ್ಯ ಆಸಕ್ತಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿಯವರಿಗೆ, ಅಂದ್ರೆ ಅವರಿಗೆ ಭರತನಾಟ್ಯ ಕಲಿಯೋ ಆಸೆ ಇತ್ತು, ನನ್ನ ಮಗಳನ್ನ ಒಂದ್ ಕಲಸಿ ಮುಂದ್ ಬರ್ಸೋಣ ಅಂತ ಅನ್ಕೊಂಡು ಅವರ ಆಸಕ್ತಿಯಿಂದ ನನ್ನ 6ನೇ ವಯಸ್ಸಲ್ಲಿ ನನ್ನನ್ನ ಸೇರಿಸಿದ್ರು.
1: ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರಕ್ಕಾಗಿ ಮಾಧುರಿ ಶೇಷಾದ್ರಿ ಅವರು ಹಾಡಿರುವ ಗೀತೆ, ಪೃಥ್ವಿ ಅವರ ಸಾಹಿತ್ಯ, ಮಿಥುನ್ ಮುಕುಂದನ್ ಅವರ ಸಂಗೀತ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಈ ಸಂಜೆ 4:45 ಕೇಳಿ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಸಂಜೆ 6:50 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ. ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈಗ ಕೇಳೋಣ ರಾಜನ್ ನಾಗೇಂದ್ರ ಅವರ ಸಂಗೀತ, ಗೀತಪ್ರಿಯ ಅವರ ಸಾಹಿತ್ಯವಿರುವ ಹೊಂಬಿಸಿಲು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 1:20 ಜೆಎನ್ ಧರಿತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎ ಮಧುವಂತಿ ಅವರ ಹಾಡುಗಾರಿಕೆ ಇದೆ. ಈಗ ಕೇಳೋಣ ಮನೋಜ್ ವಸಿಷ್ಠ ಹಾಗೂ ಸಂಗಡಿಗರ ಧ್ವನಿಯಲ್ಲಿರುವ ಕಿನಾರೆ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ, ಸುರೇಂದ್ರನಾಥ್ ಬಿಆರ್ ಅವರದು.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಕೇಳುಗರೆಯ ಪ್ರಕಟಣೆಯೊಂದನ್ನು ಗಮನಿಸಿ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರದ ದ್ವಿತೀಯ ಪಿಯುಸಿ 3 ಪಾಲಿಟೆಕ್ನಿಕ್ ಡಿಪ್ಲೊಮೋ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸ್ಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. ಇಲಾಖೆಯ ವೆಬ್ಸೈಟ್ https://swdservices.karnataka.gov.in ಇಲ್ಲಿ ಪ್ರೋತ್ಸಾಹಧನ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಆದಾಯ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪ್ರಿಂಟ್, ಜಾತಿ ಪ್ರಮಾಣಪತ್ರ, ಆಧಾರ್ ಕಾರ್ಡ್ ಪ್ರತಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಮತ್ತು ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಭವನ ಕಟ್ಟಡ ಆದಿಪಂಪ ರಸ್ತೆ ಒಂಟಿಕೊಪ್ಪಲು ಪೂರ್ವ ಬಡಾವಣೆ ಪಡುವಾರಹಳ್ಳಿ ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 2520910 ಮೈಸೂರಿನ ಎಸ್ಟಿಡಿ ಕೋಡ್ 0821 ಸಹಾಯಕ ನಿರ್ದೇಶಕರ ಗ್ರೇಡ್ 1 ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಅದೇ ರಾಗ ಅದೇ ಹಾಡು ಚಿತ್ರಕ್ಕಾಗಿ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ. ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿ ಸಂಜೋ ಬೆಟ್ಸ್ ಗೀತಾ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜೆಸ್ಸಿ ಗಿಫ್ಟ್ ಅವರದು.

ನೀವೀಗ ಆಲಿಸುತ್ತಿರುವ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಆಟೋ ರಾಜ ಚಿತ್ರದ್ದು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಯುವ ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸಂಜಿತ್ ಹೆಗಡೆ.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ಮತ್ತೆ 10:30 ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ. ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಗಿಟಾರ್ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಧೃತ್ ತೀನ್ ತಾಲ್ನಲ್ಲಿ ರಾಗ್ ಬಾಗೇಶ್ರೀ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಗಿಟಾರ್ ವಾದನವನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಧುನ್ ರಾಗ್ ಮಿಶ್ರಗಾರ ದಾದ್ರಾ ತಾಲ್ನಲ್ಲಿ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಗಿಟಾರ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ದಿಲ್ ಅಪ್ನಾ ಔರ್ ಪ್ರೀತ್ ಪರಾಯ ಚಿತ್ರದ ಈ ಗೀತೆ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಿದುಷಿ ಕೌಸ್ತುಭ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ.
1: ಭರತನಾಟ್ಯ ಆಸಕ್ತಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿಯವರಿಗೆ, ಅಂದ್ರೆ ಅವರಿಗೆ ಭರತನಾಟ್ಯ ಕಲಿಯೋ ಆಸೆ ಇತ್ತು. ನನ್ನ ಮಗಳನ್ನ ಒಂದ್ ಕಲಿಸಿ ಮುಂದ್ ಬರ್ಸೋಣ ಅಂತ ಅನ್ಕೊಂಡ ಅವರ ಆಸಕ್ತಿಯಿಂದ ನನ್ನ 6ನೇ ವಯಸ್ಸಲ್ಲಿ ನನ್ನನ್ನ ಸೇರಿಸಿದ್ರು.
0: ಕೇಳಿ ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿ ಇದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689. ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಕೆಳಗರೆ ಗಮನಿಸಿ, ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:35 ಲಕ್ಷ್ಮೀ ಹೆಚ್ಕೆ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣಮ್ಮ ಮತ್ತು ಸಂಗಡಿಗರಿಂದ ಲಕ್ಷ್ಮಮ್ಮನ ಹಾಡು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುವಂತಿ ಎಂಎ ಅವರ ಹಾಡುಗಾರಿಕೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ.

ಇದೀಗ ಪ್ರಸಾರವಾಗುತ್ತಿರುವ ಗೀತೆ ಸೋನು ನಿಗಮ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿರುವ ಬಾದಲ್ ಚಿತ್ರದ್ದು.

ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನು ಅವರು ಹಾಡಿರುವ ಬಾಜಿಗರ್ ಚಿತ್ರದ್ದು.

ಸಮಯವಾಗಿದೆ 11 ಗಂಟೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಆಹಿರಿ ಪುಟ್ಟಿ.

ಈಗ ಕೇಳಿ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಕರೆಗಳು ಬರೋದಕ್ಕೆ ಶುರುವಾಗಿದೆ. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಒಂದು ವಾರದಲ್ಲಿ ಹಲವಾರು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು ಪ್ರಸಾರ ಆಗಿವೆ. ಅದನ್ನು ಕೇಳಿದಂತಹ ತಾವೆಲ್ಲರೂ ಕೂಡ ಕರೆ ಮಾಡಿ ಅಥವಾ ಪತ್ರವನ್ನು ಬರೆದಾದರೂ ಕೂಡ ನಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಳ್ಬೇಕು ಅನ್ನುವಂತಹ ಕಾತರದಿಂದ ಕೆಲವಷ್ಟು ಜನ ಪತ್ರಗಳನ್ನು ಬರೆದಿದ್ದಾರೆ. ಹಾಗೆಯೇ ಕೆಲವರು ಕರೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕರೆಯನ್ನು ಸ್ವೀಕರಿಸ್ತೇವೆ. ಕೇಳುಗರೆ, ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಕೇಳುಗರೆ, ಕಾರ್ಯಕ್ರಮವನ್ನು ಕೇಳಿದ ನಂತರದಲ್ಲಿ ಪತ್ರವನ್ನು ಬರೀಬೇಕು ಅಂತ ತಮಗೆ ಅನಿಸಿದರೆ ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರೋತ್ತರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-00-20. ಮಿಂಚಂಚೆಯನ್ನು ಕೂಡ ತಾವು ಕಳಿಸಬಹುದು. ಮಿಂಚಂಚೆ ವಿಳಾಸ replyairmysore@gmail.com. ಕರೆಗಳು ಬರೋದಕ್ಕೆ ಶುರುವಾಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ರೋಮಿಯೋ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳಿದರೆ ತಾವೆಲ್ಲರೂ ಆಲಿಸ್ತಾ ಇದ್ದರೆ ನಮ್ಮ ಜೊತೆ ಇದ್ದಾರೆ ಆಹಿರಿ ಪುಟ್ಟಿಯವರು. ಈಗ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಹಲೋ ಆಕಾಶವಾಣಿ, ಹಲೋ,
1: ನಮಸ್ಕಾರ ಸರ್.
0: ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ. ಆಹಿರಿ, ಈಗ ಸಾಕಷ್ಟು ಪತ್ರಗಳು ಕೂಡ ಬಂದಿವೆ. ಈಗ ಪತ್ರಗಳನ್ನು ಓದೋದಕ್ಕೆ ಶುರು ಮಾಡೋಣ.
2: ಹಾಗೆ ಆಗಲಿ. ಅಶ್ವಿನಿ ಡಿ ಸಿದ್ದಯ್ಯನ ಹುಂಡಿ, ಕುಗ್ಲೂರು ಪೋಸ್ಟ್, ನಂಜನಗೂಡು ತಾಲೂಕಿನಿಂದ ಪತ್ರ ಬರೆದಿದ್ದಾರೆ. ನನ್ನ ಆಪ್ತ ಗೆಳತಿ, ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದಿನಾಂಕ 29/5/2026 ಶುಕ್ರವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾದ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ HS ಹರಿಶಂಕರ್ ಅವರು ಮತ್ತು ಡಾಕ್ಟರ್ ಗಲೀನಾರ್ ಅವರೊಡನೆ ಸಂದರ್ಶನ ತುಂಬಾ ಮಹತ್ವದಾಗಿತ್ತು. ರಷ್ಯಾದ ಲೇಖಕಿ ಗಲೀನಾರ್ ಅವರು ಕನ್ನಡದ ವಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಬರೆದಿರುವುದು ನಿಜಕ್ಕೂ ಶ್ಲಾಘನೀಯ. ಕನ್ನಡವನ್ನು ಕಲಿಯಬೇಕೆಂದು ಬಯಸಿರುವ ಅವರ ಆಸಕ್ತಿಗೆ ನಾವು ಅವರನ್ನು ಗೌರವಿಸಬೇಕು. ಅವರನ್ನು ಶಬಾನಾ ಮೇಡಮ್ ರವರು ತುಂಬ ಚೆನ್ನಾಗಿ ಒಳ್ಳೆಯ ಪ್ರಶ್ನೆಗಳನ್ನು ಕೇಳುವುದರ ಜೊತೆಗೆ ಕಾರ್ಯಕ್ರಮವನ್ನು ಸೊಗಸಾಗಿ ನಡೆಸಿಕೊಟ್ಟರು. ಇವರಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಾಕ್ಟರ್ ಗಲೀನಾರ್ ಅವರಿಗೂ ಅವರ ಗುರುಗಳಾದ ಪ್ರೊಫೆಸರ್ HS ಹರಿಶಂಕರ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ದಿನಾಂಕ 5/6/26 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಬೇಬಿ ರೇಖಾ ಅವರ ಜೊತೆ ಮಾತುಕತೆ ಚೆನ್ನಾಗಿತ್ತು. ಅವರು ಚಿತ್ರರಂಗದಲ್ಲಿ ತಮಗಾದ ಅನುಭವಗಳನ್ನು ನಿರರ್ಗಳವಾಗಿ ಹಂಚಿಕೊಂಡರು. ಅವರಿಗೆ ನನ್ನ ಅಭಿನಂದನೆಗಳು. ಅದೇ ದಿನ ಸಂಜೆ 4 ಗಂಟೆಗೆ ಪ್ರಸಾರವಾದ ಮಹಿಳಾ ರಂಗದಲ್ಲಿ ಪ್ರಕೃತಿ ಮಾತೆ ಪ್ರಾಣಧಾತೆ ಕಾರ್ಯಕ್ರಮ ತುಂಬ ಅದ್ಭುತವಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಂಡಕ್ಕೆ ನನ್ನ ನಮನಗಳು. ದಿನಾಂಕ 5/6/2026 ಶುಕ್ರವಾರ ಬೆಳಿಗ್ಗೆ ಪ್ರಸಾರವಾದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ತೇಜಸ್ವಿನಿ ಗಿರೀಶ್ ರವರು ಡಾಕ್ಟರ್ ಶಿವರವರ ಜೊತೆ ಒಳ್ಳೆಯ ಮಾಹಿತಿಗಳನ್ನು ತಿಳಿಸಿಕೊಟ್ಟರು. ಹಾಗೆಯೇ ಡಾಕ್ಟರ್ ಅನುಷಾರವರು ಸಹ ಉತ್ತಮವಾಗಿ ವಿವರಿಸಿದರು. ದಿನಾಂಕ 2/6 ಮಂಗಳವಾರ ರಾತ್ರಿ 7:45 ಪ್ರಸಾರವಾದ ಮೈಸೂರು ಜಂಕ್ಷನ್ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಡೆಸಿದ ಅಂದಿನ ಚರ್ಚೆ ಚೆನ್ನಾಗಿತ್ತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ದಿಗ್ವಿಜಯ್ರವರಿಗೂ, ಶೀತಲ್ ಬೆಳಗಲಿ ಹಾಗೂ ಆಹಿರಿ ಪುಟ್ಟಿರವರಿಗೆ ನನ್ನ ಧನ್ಯವಾದಗಳು. ದಿನಾಂಕ 8/6 ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಕೇಳುವ ಪದಗಳಿಗೆ ಪರ್ಯಾಯ ಪದವನ್ನು ಪತ್ತೆ ಹಚ್ಚಿ ಸಿನಿಮಾದ

0: ಹೆಸರನ್ನು ಹೇಳುವ ಕಾನ್ಸೆಪ್ಟ್ ಅದ್ಭುತವಾಗಿತ್ತು. ಈ ಕಾರ್ಯಕ್ರಮದ ತಂಡಕ್ಕೆ ನನ್ನ ಧನ್ಯವಾದಗಳು ಎಂದು ತಿಳಿಸ್ತಾರೆ ಅಶ್ವಿನಿ ಡಿ ಅವರು, ನಂಜನಗೂಡು ತಾಲೂಕಿನಿಂದ.
1: ಎರಡೂ ಪತ್ರಗಳನ್ನು ಬರೆದಂತಹ ಅಶ್ವಿನಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ.
0: ಎ ಡಿ ನಂಜುಂಡಸ್ವಾಮಿ ಅವರು ನಮಗೆ ಮೂರು ಪತ್ರಗಳನ್ನ ಬರೆದಿದ್ದಾರೆ. ದಿನಾಂಕ 9/6/2026 ಮಂಗಳವಾರ ರಾತ್ರಿ 8 ಗಂಟೆಯಲ್ಲಿ ನಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ ಪ್ರಸಾರ ಮಾಡಿದ ಉಸ್ತಾದ್ ರಫೀಕ್ ಖಾನ್ ಹಾಗೂ ವಿದ್ವಾನ್ ಮೈಸೂರು ಎಂ ನಾಗರಾಜ್ ರವರ ಜುಗಲ್ಬಂದಿ ಕಾರ್ಯಕ್ರಮದಲ್ಲಿ ನಟಭೈರವ್ ಮತ್ತು ಸಿಂಧು ಭೈರವಿ ರಾಗದ ಕೃತಿಗಳನ್ನು ಸಿತಾರ್ ಹಾಗೂ ಪಿಟೀಲುವಾದನ ಚೇತೋಹಾರಿಯಾಗಿ ಸುಶ್ರಾವ್ಯವಾಗಿ ಮೂಡಿಬಂದುವು. ಅದಕ್ಕಾಗಿ ಈ ಇರ್ವರು ಹಿರಿಯ ಕಲಾವಿದರಿಗೆ ನಮನ ಪೂರ್ವಕ ಅಭಿನಂದನೆಗಳು. ಮುಂದುವರೆದು ಅದೇ ದಿನ 8:30 ಪ್ರಸಾರವಾದ ವಿದ್ವಾನ್ ಪರಮಶಿವನ್ ತಂಡದವರು ನಡೆಸಿಕೊಟ್ಟ ರಂಗಗೀತೆಗಳ ಕಾರ್ಯಕ್ರಮದಲ್ಲಿ ಮನ್ಮಥ ವಿಜಯ, ಕೃಷ್ಣ ಪಾರಿಜಾತ ಹಾಗೂ ಲಂಕಾ ದಹನ ನಾಟಕದ ಗೀತೆಗಳು ಸುಮಧುರವಾಗಿ ಮೂಡಿಬಂದುವು. ದಯವಿಟ್ಟು ರಂಗಗೀತೆಗಳನ್ನು ಕಾಲು ಗಂಟೆ ಬದಲು ಅರ್ಧ ಗಂಟೆಗೆ ವಿಸ್ತರಿಸಿ ಪ್ರಸಾರ ಮಾಡಲು ವಿನಂತಿಸಿದೆ. ಅದೇ ದಿನ 9:30 ಪ್ರಸಾರವಾದ ವಿದುಷಿ ಸುಧಾ ರಘುನಾಥ್ ರವರ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಾಡುಗಾರಿಕೆ ಬಾನುಲಿ ಕೇಳುಗರಲ್ಲಿ ಧನ್ಯತಾ ಭಾವ ಮೂಡಿಸಿತು. ಉತ್ತಮ ಕಾರ್ಯಕ್ರಮ ಸಂಯೋಜಿಸಿದ ಮೈಸೂರು ಆಕಾಶವಾಣಿ ಸಿಬ್ಬಂದಿ ಬಳಕಕ್ಕೆ ಭಾಗವಹಿಸಿದ ಸಂಗೀತ ಕಲಾವಿದರಿಗೆ ಧನ್ಯವಾದಗಳು. ಹಾಗೆಯೇ ದಿನಾಂಕ 4/6/2026 ಗುರುವಾರ ರಾತ್ರಿ 10 ಗಂಟೆಯಲ್ಲಿ ಪ್ರಸಾರವಾದ ರಷ್ಯಾದ ಅಧ್ಯಯನಶೀಲರಾದ ಶ್ರೀಮತಿ ಗಲೀನಾ ಹಾಗೂ ಡಾಕ್ಟರ್ HS ಹರಿಶಂಕರ್ ರವರೊಡನೆ ಶಬಾನಾ ರವರು ನಡೆಸಿದ ಬಾನುಲಿ ಸಂವಾದ ಪರಿಣಾಮಕಾರಿಯಾಗಿ ಮೂಡಿಬಂತು. ಮಾನವಶಾಸ್ತ್ರದ ಅಧ್ಯಯನಕ್ಕೆ ಭಾರತಕ್ಕೆ ಬಂದ ಗಲೀನಾರವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ HS ಹರಿಶಂಕರ್ ರವರ ಸಾಹಿತ್ಯ ಸಾಂಸ್ಕೃತಿಕ ಸಂಪರ್ಕದಲ್ಲಿ ಕನ್ನಡ ಭಾಷೆಯ ಮೇಲೆ ಪ್ರಭುತ್ವವಿರಿಸಿಕೊಂಡು ಬಸವೇಶ್ವರರ ವಚನಗಳನ್ನು ರಷ್ಯಾ ಭಾಷೆಗೆ ಅನುವಾದಿಸಿದು, ಅದಲ್ಲದೆ ತಮ್ಮ ಪುತ್ರನಿಗೆ ಕನ್ನಡ ಕಲಿಸುವ ಕಾರ್ಯ
1: ಅದನ್ನು ಆ ಕನ್ನಡವನ್ನು ಕಲಿಸುವಂತಹ ಪ್ರಯತ್ನಕ್ಕೆ ಅವರು ಮುಂದಾಗಿದ್ದಾರೆ ಅಂತ ಅನಿಸುತ್ತೆ.
0: ಹೌದು, ಇಂತಹ ಉತ್ತಮ ಕಾರ್ಯಕ್ರಮ ಸಂಯೋಜಿಸಿದ ಮೈಸೂರು ಆಕಾಶವಾಣಿಗೆ ಸಂವಾದದಲ್ಲಿ ಭಾಗವಹಿಸಿದ ಡಾಕ್ಟರ್ HS ಹರಿಶಂಕರ್, ಗಲೀನಾ ಹಾಗೂ ಶಬಾನಾರವರಿಗೆ ನಮಸ್ಕಾರಗಳು ಎಂದು ಅವರು ತಿಳಿಸ್ತಾರೆ.
1: ಈ ಮೂರು ಪತ್ರಗಳನ್ನು ಬರೆದಂತಹ ಎ ಡಿ ನಂಜುಂಡಸ್ವಾಮಿ ಅವರು, ಮತ್ತೊಂದು ಪತ್ರ ಇದೆ,
0: ಅವರದೇನೆ. ನಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಪ್ರತಿ ಮಂಗಳವಾರ ಪ್ರಸಾರ ಮಾಡುವ ಕಥಾ ಕಾಲಕ್ಷೇಪದಲ್ಲಿ ಪ್ರಬುದ್ಧ ಕಲಾವಿದರು ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತಗಳೊಂದಿಗೆ ಕಥಾವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬಾನುಲಿ ಕೇಳುಗರಿಗೆ ಶಿಕ್ಷಣ, ಮನೋರಂಜನೆ ಹಾಗೂ ಉತ್ತಮ ಸಂದೇಶಗಳನ್ನು ನೀಡುತ್ತಿರುವುದು ಉತ್ಸಾಹಕಾರಿಯಾಗಿದೆ. ದಿನಾಂಕ 26/5/2026 ಮಂಗಳವಾರ ಸಂಜೆ 4 ಪ್ರಸಾರವಾದ ವಿದ್ವಾನ್ ಗುರುರಾಜಲು ನಾಯ್ಡುರವರ ಶ್ರೀರಾಮಾಂಜನೇಯ ಯುದ್ಧ ಕಥಾ ಕಾಲಕ್ಷೇಪದಲ್ಲಿ ಉತ್ತರ ರಾಮಾಯಣದಲ್ಲಿ ಬರುವ ಪ್ರಸಂಗವನ್ನು ನಾಯ್ಡುರವರು ಚೇತುಹಾರಿಯಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ನಿರೂಪಿಸಿದರು. ಋಷಿ ವಿಶ್ವಾಮಿತ್ರರು ಅಹಿಂಸಾ ಯಜ್ಞಕ್ಕೆ ರಾಮಚಂದ್ರನ ಸಹಾಯ ಬಯಸುವುದು, ಯಜ್ಞದ ಪೂರ್ಣಾಹುತಿ ಹಂತದಲ್ಲಿ ರಾಮನ ಚಿಕ್ಕಪ್ಪ ಚಂದ್ರಭಾನುವಿನ ಅಚಾತುರ್ಯದಿಂದ ಪಕ್ಷಿಯೊಂದು ಯಜ್ಞದ ಆಹುತಿಯಾಗಿ ಅಹಿಂಸೆಯ ಆಶ್ರಯ ಈಡೇರದಾಗ ಶ್ರೀರಾಮ ಯಜ್ಞಕ್ಕೆ ಅಡ್ಡಿಯಾದ ಚಂದ್ರಭಾನುವನ್ನು ಸಂಹರಿಸಲು ಪ್ರತಿಜ್ಞೆ ಮಾಡುವುದು, ಚಂದ್ರಭಾನು ಶಿವಬ್ರಹ್ಮರ ಮೊರೆ ಹೊಕ್ಕರು ಅಭಯವಾಗದೆ ರಾಮನ ಭಕ್ತನಾದ ಆಂಜನೇಯನು ರಕ್ಷಣೆ ನೀಡಿ ತನ್ನ ಭಕ್ತಿಯನ್ನು ಮಹಿಮೆಯಿಂದ ಚಂದ್ರಭಾನುವನ್ನು ಮಾರುತಿ ರಕ್ಷಿಸಿದ್ದರಿಂದ ಕಥೆ ಸುಖಾಂತವಾಗುವುದನ್ನು ವಿದ್ವಾನ್ ಗುರುರಾಜಲು ನಾಯ್ಡು ಶ್ರೋತೃಗಳು ಧ್ಯಾನಸ್ಥವಾಗಿ ಕಥೆಯನ್ನು ಆಲಿಸುವಂತೆ ಸಂಯೋಜಿಸಿದ್ದು ಮೆಚ್ಚುಗೆಯಾಯಿತು. ಶ್ರೀರಾಮಾಂಜನೇಯ ಯುದ್ಧ ಕಥಾ ಪ್ರಸಂಗದಲ್ಲಿ ವೃತ್ತಿ ರಂಗಭೂಮಿ ಚಲನಚಿತ್ರದ ಮಾಧ್ಯಮದ ಮೂಲಕ ಕಲಾಸಕ್ತರಿಗೆ ಪರಿಚಯವಾಗಿದ್ದ ಕಥೆ ವಿದ್ವಾನ್ ಗುರುರಾಜಲು ನಾಯ್ಡುರವರ ಹರಿಕಥೆಯ ಮೂಲಕ ಬಾನುಲಿ ಕೇಳುಗರ ಗ್ರಹಿಕೆಗೆ ಪೂರಕವಾಗಿ ಮೂಡಿಬಂತು. ಅದಕ್ಕಾಗಿ ನಾಯ್ಡುರವರಿಗೆ ಪ್ರಸಾರ ಮಾಡಿದ ಆಕಾಶವಾಣಿಗೆ ನಮನಗಳು. ದಿನಾಂಕ 27/5/2026 ಬುಧವಾರ ಪ್ರಸಾರವಾದ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಪದ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ಸಿ ನಾಗಣ್ಣರವರು ಪ್ರತಿಕ್ರಿಯಿಸಿ ಬರೆದ ಪತ್ರದಲ್ಲಿ ಈ ಕಾರ್ಯಕ್ರಮದ ಔಚಿತ್ಯ ಹಾಗೂ ಮುಂದುವರೆದಂತೆ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಜರ್ಮನ್ ವಿದ್ವಾಂಸ FD ಕಿಟ್ಟಲ್ ಹರ್ಮನ್ ಮೊಗ್ಲಿಂಗ್ರ ಸೇವೆ ಕುರಿತು ನಾಗಣ್ಣನವರು ತಮ್ಮ ಪತ್ರದ ಮೂಲಕ ಬೋಧಪ್ರದವಾಗಿ ಬಾನುಲಿ ಕೇಳುಗರಲ್ಲಿ ಹಂಚಿಕೊಂಡರು. ಅದಕ್ಕಾಗಿ ಡಾಕ್ಟರ್ ಸಿ ನಾಗಣ್ಣರವರಿಗೆ ನಿರೂಪಿಸಿದ ಡಾಕ್ಟರ್ ಮೈಸೂರು ಉಮೇಶ್ರವರಿಗೆ ಧನ್ಯವಾದಗಳು. ದಿನಾಂಕ 27/5/2026 ಬುಧವಾರ ರಾತ್ರಿ 8:00 ಪ್ರಸಾರವಾದ ವಿದ್ವಾನ್ ಲಾಲ್ಗುಡಿ ಜಯರಾಮನ್ ಹಾಗೂ ಪಂಡಿತ್ ಅಮ್ಜದ್ ಅಲಿ ಖಾನ್ ಅವರ ಜುಗಲ್ಬಂದಿ ಸಂಗೀತ ಕಾರ್ಯಕ್ರಮ ಸುಶ್ರಾವ್ಯವಾಗಿ ಮೂಡಿಬಂತು. ಕರ್ನಾಟಕ ಸಂಗೀತದ ಮೋಹನ ಹಾಗೂ ಹಿಂದೂಸ್ತಾನಿಯ ಭೂಪಾಲಿ ರಾಗವನ್ನು ವಯಲಿನ್ ಹಾಗೂ ಸರೋದ್ವಾದ್ಯದ ಮೂಲಕ ಈ ಇಬ್ಬರು ಮೇರು ಕಲಾವಿದರು ಚೇತೋಹಾರಿಯಾಗಿ ನಿರೂಪಿಸಿದರು. ಅದಕ್ಕಾಗಿ ಕಲಾವಿದರಿಗೆ ಪ್ರಸಾರ ಮಾಡಿದ ಮೈಸೂರು ಆಕಾಶವಾಣಿಗೆ ನಮನಗಳು ಎಂದು ಹೇಳ್ತಾರೆ ಎಡಿ ನಂಜುಂಡಸ್ವಾಮಿ ಅವರು.
1: ಈ ಮೂರು ಪತ್ರಗಳನ್ನು ಬರೆದಂತಹ ಎಡಿ ನಂಜುಂಡಸ್ವಾಮಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈಗ ಒಂದು ಗೀತೆಯನ್ನು ಕೇಳಿಸೋಣ. ಚಿತ್ರ ಸಜ್ಜನಿ, ಕವಿರಾಜ್ ಅವರ ಸಾಹಿತ್ಯ, ಎಆರ್ ರೆಹಮಾನ್ ಅವರ ಸಂಗೀತವಿರುವ ಈ ಗೀತೆಯ ಗಾಯಕರು ಮಧುಶ್ರೀ, ನರೇಶಯ್ಯರ್ ಹಾಗೂ ರೂಪ್ ಕುಮಾರ್ ರಾಥೋಡ್.

0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಆಹಿರಿ
1: ಆಗ್ಲಿ. ನಮಸ್ತೆ ಆಕಾಶವಾಣಿ.
2: ನಮಸ್ತೆ, ನಾನು ಸೌಮ್ಯ, ಎಸ್ ಪಿ ಎಂ ಮೈಸೂರಿನಿಂದ ಮಾತಾಡ್ತಾ ಇರೋದು.
1: ಹೇಳಿ ಸೌಮ್ಯ ಅವರೇ.
2: ಹಾ ಸರ್, ಉಮೇಶ್ ಸರ್ ನಮಸ್ತೆ.
0: ನಮಸ್ಕಾರ, ನಮಸ್ಕಾರ ಹೇಳಿ
2: ಸರ್. ಮೊದಲಿಗೆ ನಮ್ಮ ಇಬ್ರು ತಂತ್ರಜ್ಞರು ನಿವೃತ್ತಿ ಆಗಿದ್ದು ಸಂದರ್ಶನ ಕೇಳಿದೆ. ಬೇರೆ ಎಲ್ಲಾರು ನಾವು ಮಾತನಾಡಿಸ್ತಾ ಇದ್ದೀವಿ, ಉದ್ಘೋಷಕರನ್ನ ಎಲ್ಲಾರು. ಇವರು ತೆರೆ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಉತ್ತಮವಾದ ಕೆಲಸ ಇವರಿಂದ ನಡೆಯುತ್ತೆ ಸರ್. ಯಾಕಂದ್ರೆ ಇವ್ರು ಇರೋದ್ರಿಂದನೇ ನಾವು ಎಲ್ಲಾ ಕಾರ್ಯಕ್ರಮಗಳನ್ನು ಯಾವುದೇ ಅಡೆತಡೆ ಮತ್ತೆ ಅಡಚಣೆ ಇಲ್ಲದೆ ಕೇಳೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಅದೊಂದಾದ್ರೆ ಮತ್ತೆ ಈಗ ದೇಶ ವಿದೇಶಗಳಲ್ಲೂ ಕುತ್ಕೊಂಡು ಅಲ್ಲಿ ಎಲ್ಲ ಮೈಸೂರು ಆಕಾಶವಾಣಿ ಕೇಳ್ತಾರೆ ಅಂದ್ರೆ ಅಲ್ಲಿವರೆಗೂ ಅದೆಲ್ಲ ಕರೆಕ್ಟ್ ಆಗಿ ರೀಚ್ ಆಗ್ಬೇಕು ಅಂದ್ರೆ ಇವರ ಇಲ್ಲಿ ಸಮರ್ಪಕವಾದ ಒಂದು ಕೆಲಸ. ಮತ್ತೆ ಅವರು ಹೇಳ್ತಿದ್ರು ರಾತ್ರಿ ಪಾಳಿಯಲ್ಲಿ ಮತ್ತೆ ಬೆಳಗಿನ ಪಾಳಿಯಲ್ಲಿ ಬಂದು ಉದ್ಘೋಷಕರು ಬರೋದಕ್ಕಿಂತ ಮುಂಚೆನೆ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ರು ಅಂತ ಹೇಳಿ ನಿಜಕ್ಕೂ ಅವ್ರಿಗೆ ನಮ್ಮ ಒಂದು ತುಂಬು ಹೃದಯದ ಒಂದು ಅಭಿನಂದನೆಗಳು ಸರ್.
0: ಓಕೆ, ಹೌದು, ನೀವು ಹೇಳ್ತಾ ಇರುವಂತ ಸತ್ಯ. ಅವರು ಹೇಳಿದಂಥದ್ದು ನಿಜ, ನೀವು ಹೇಳ್ತಾ ಇರುವಂಥದ್ದು ಅತ್ಯಂತ ಔಚಿತ್ಯಪೂರ್ಣವಾದಂಥದ್ದು. ಯಾಕೆ ಅಂತಂದರೆ ಇದೊಂದು ಒಕ್ಕೂಟ ವ್ಯವಸ್ಥೆ ಇದು. ಅಂದರೆ ಯಾವುದೇ ಒಂದು ಇಲಾಖೆ ಅಂತಂದರೆ ಅದು ಎಲ್ಲರ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಇವ್ರದ್ದು ಪಾತ್ರ ಮುಖ್ಯ, ಇವ್ರದ್ದು ನಗಣ್ಯವಾದಂಥದ್ದು ಅಂಥೇಳಿ ನಾವು ಅದನ್ನು ಭೇದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲರೂ ಕೂಡ ಮುಖ್ಯ. ಹೇಳಿ ಸೌಮ್ಯ. ಸಾಂಘಿಕ ಕೆಲಸ ಇವೆಲ್ಲ.
2: ಹೌದು ಸರ್, ತಾಂತ್ರಿಕತೆ ಅದು ಕರೆಕ್ಟ್ ಆಗಿದ್ರೆ ಅಲ್ವಾ ಸರ್ ನಾವು ಕೇಳೋದಿಕ್ ಸರಿ ಹೋಗೋದು. ಅಂದ್ರೆ ಎಲ್ಲ ಅಡಚಣೆ ಇದ್ರೆ ಸರಿಯಾಗಿ ಕೇಳಕ್ ಆಗಲ್ವಲ್ಲ ಸರ್. ಅದೆಲ್ಲ ಇವರು ಸಮರ್ಪಕವಾದ ಕೆಲಸದಿಂದ ನಾವು ಮನೇಲಿ ಕೂತು ಕರೆಕ್ಟ್ ಆಗಿ ನಾವು ಕೇಳೋದಿಕ್ ಅನುವಾಗುತ್ತೆ ಸರ್ ಕಾರ್ಯಕ್ರಮ. ಮತ್ತೆ ಕೇಂದ್ರ ಮಂಜುನಾಥ್ ಸರ್ ಅವರು ನಿವೃತ್ತಿ ಆಗಿದ್ದು ಅಷ್ಟೇನೆ ಸರ್. ಅವರು ಆರೋಗ್ಯ ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ರು. ಅವ್ರು ಒಂದ್ಸಲ ಹೇಳಿದ್ರು ಯಾರೋ ಸ್ನೇಹಿತರು ಅವ್ರಿಗೆ ಏನ್ ಸರ್ ಬೆಳಗ್ ಬೆಳಗ್ಗೆನೆ ಬಂದು ಎದುರಿಸ್ತಿರಲ್ಲ ಸರ್ ಈ ಕಾಯಿಲೆ ಆ ಕಾಯಿಲೆ ಅಂದ್ಬಿಟ್ಟು ಅಂತ ತಮಾಷೆ ಮಾಡಿ ಹೇಳ್ತಾ ಇದ್ರು. ನಿಜಕ್ಕೂ ಅವ್ರು ಎದುರಿಸ್ತಾ ಇರ್ಲಿಲ್ಲ ಸರ್, ಎಚ್ಚರಿಕೆ ಕರಗಂಟೆ ಕೊಡ್ತಾ ಇದ್ರು ಸರ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳುವಂಗೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ಎಚ್ಚರ ವಹಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅದನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಉತ್ತಮವಾದ ಪ್ರಶ್ನೆಗಳನ್ನ ಕೇಳ್ತಾ ನಮ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಇದು ವೈದ್ಯರಿಂದ ಒದಗಿಸ್ಕೊಡ್ತಾ ಇದ್ರು. ಮತ್ತೆ ಹಾಗೆ ವೃತ್ತಿ ಮಾರ್ಗದರ್ಶನ ಹಂಗೇನೆ ಅದರಲ್ಲೂ ಅಷ್ಟೇನೆ ಆರೋಗ್ಯ ಮನುಷ್ಯನ್ಗೆ ಎಷ್ಟು ಮುಖ್ಯನೋ ಉದ್ಯೋಗನೂ ಅಷ್ಟೇ ಮುಖ್ಯ ಜೀವನ ನಡೆಸೋದಕ್ಕೆ. ಈ ಎರಡು ಉತ್ತಮ ಕಾರ್ಯಕ್ರಮಗಳು ಅವರು ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ನಡೆಸ್ಕೊಟ್ರು. ಅವ್ರಿಗೂ ಸಹ ನಾವು ಕೇಳುಗೆ ಹಾಕಿ ಹೃದಯದ ಒಂದು ಅಭಿನಂದನೆ ಸರ್ ಬೇಂದ್ರೆ ಮಂಜುನಾಥ್ ಅವ್ರಿಗೂ. ಮತ್ತೆ ಇನ್ನೊಂದು, ಈಗ ಎಲ್ಲರೂ ಸದ್ಯದಲ್ಲಿ ಸುಮಾರು ಜನ ಎಲ್ಲ ಪತ್ರಗಳ ಬರೆದು ಹೇಳ್ತಾ ಇದ್ರು

0: ರಷ್ಯನ್ ಲೇಖಕಿ
1: ಗಲೀನಾ.
0: ವಚನ ವಚನ ಸಾಹಿತ್ಯವನ್ನ ಅನುವಾದ ಮಾಡಿದ್ರ ಬಗ್ಗೆ. ಸರ್, ನಿಜಕ್ಕೂ ವಚನ ಸಾಹಿತ್ಯ ತುಂಬಾ ಅಗತ್ಯ ಇದೆ ಸರ್. ಬಂದೂಕು ಮಾತನಾಡೋ ನೆಲದಲ್ಲಿ ವಚನ ಸಾಹಿತ್ಯದ ಅಗತ್ಯ ತುಂಬಾ ಇದೆ ಸರ್. ನುಡಿದರೆ ನಡೆದರೆ ಲಿಂಗಮಿತ್ಯ ಓದುವುದು ಎನ್ನಬೇಕು ಅನ್ನುವ ಒಂದು ಸಾತ್ವಿಕ ಮಾತು ಅಲ್ಲಿ ಅಗತ್ಯ ಇದೆ ಸರ್. ಯಾಕಂದ್ರೆ ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಸದಾ ನಡೀತಾ ಇರುತ್ತೆ. ಆ ಬಂದೂಕು ಮಾತನಾಡೋ ದೇಶದಲ್ಲಿ ನಮ್ಮ ವಚನ ಸಾಹಿತ್ಯ ಹೋಗಿ ಮಾತನಾಡಿದಾಗ ಅಲ್ಲಿಯ ಜನ ಅದನ್ನ ಕೇವಲ ಓದದಲ್ಲ ಅದನ್ನ ಅರ್ಥೈಸಿಕೊಂಡಾಗ ಅಂದ್ರೆ ವಚನ ಸಾಹಿತ್ಯ ಅನ್ನೋದು ಎಲ್ಲ ದೇಶ ಕಾಲಮಾನಕ್ಕೂ ಅದು ಅನ್ವಯಿಸುತ್ತೆ ಸರ್. ಮನುಷ್ಯ ಅನ್ನೋನು ಹೇಗೆ ಒಂದು ಒಳ್ಳೆಯ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಯಾವ ರೀತಿ ಜೀವನ ಮಾಡ್ಬೇಕು, ಅದನ್ನ ಯಾವ ರೀತಿ ಒಳ್ಳೆ ರೀತಿಯಿಂದ ನಡ್ಕೊಳ್ಬೇಕು ಅನ್ನೋದನ್ನ ನಮ್ಮ ವಚನ ಸಾಹಿತ್ಯ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದೆ ಸರ್. ಅದು ರಷ್ಯಾ ದೇಶಕ್ಕೆ ಅನುವಾದ ಆಗಿದ್ದು, ರಷ್ಯನ್ ಭಾಷೆಗೆ ಅನುವಾದ ಆಗಿದ್ದು ತುಂಬಾ ಸಂತೋಷ. ಕೇವಲ ರಷ್ಯನ್ ಭಾಷೆ ಅಲ್ಲ, ಎಲ್ಲಾ ಕಡೆನೂ ನಮ್ಮ ವಚನ ಸಾಹಿತ್ಯ ದಾಸರ ಪದಗಳು ಹೋಗಿ ತಲುಪಬೇಕು ಸರ್. ಎಲ್ಲರೂ ಅದನ್ನ ಅರ್ಥೈಸ್ಕೊಂಡ್ರೆ ವಿಶ್ವ ಶಾಂತಿ ಅನ್ನೋದು ನೆಲೆ ನಿಲ್ಲುತ್ತೆ ಅನ್ನೋದು ನನ್ಗೆ ಅದನ್ನ ಕೇಳ್ತಾ ಇದ್ದಾಗ ನನ್ಗೆ ಮನಸ್ಸಿಗೆ ಅದು ಬರ್ತಾ ಇತ್ತು ಸರ್. ಮತ್ತೆ ಹಾಗೇನೇನೇನೆ ದೇವಿ ರೇಖಾ ಅವರ ಒಂದು ಸಂದರ್ಶನ ತುಂಬಾ ಚೆನ್ನಾಗಿತ್ತು ಸರ್. ಅವರು ಒಂದು ಹೇಳಿದ್ರು, ಎಲ್ಲರೂ ದೊಡ್ಡವರೆಲ್ಲ ಹೆದರ್ತಾ ಇದ್ರು ನನ್ನ ಜೊತೆ ಆಕ್ಟ್ ಮಾಡೋದಕ್ಕೆ, ನೀನೇನ ಒನ್ ಟೇಕ್ ಮಾಡ್ತೀಯ, ನಾವು ಹೆಂಗ್ ಮಾಡೋಣಮ್ಮ ಅಂತ ಹೇಳಿ. ನನ್ಗೇನು ಅನ್ನಿಸ್ತಾ ಇಲ್ಲ, ನಿರ್ದೇಶಕರು ಏನು ಹೇಳ್ತು ಅದನ್ನ ಚಕ್ಕಂತ ಮಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಆ ಸಾಲು ಏನು ಅಂದ್ರೆ ಅವರ ಮುಗ್ಧತೆಯನ್ನು ತೋರಿಸುತ್ತೆ ಸರ್. ಮಕ್ಕಳಲ್ಲಿರುವ ಮುಗ್ಧತೆ ಏನು ಅಂದ್ರೆ ದೊಡ್ಡವ್ರು ಏನ್ ಹೇಳ್ಕೊಡ್ತಾರೋ ಅದನ್ನ ಮಾಡ್ತಾರೆ. ದೊಡ್ಡವರಾದವ್ರು ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ ನಮ್ದು, ಇದು ಸರಿನಾ ಅದು ತಪ್ಪ, ಹೀಗ್ ಮಾಡ್ಬೋದಾ ಹಾಗ್ ಮಾಡ್ಬೋದಾ ಅಂತ. ಆದ್ರೆ ಮಕ್ಕಳಲ್ಲಿ ಅದಿರೋದಿಲ್ಲ, ಆ ತರ್ಕ ವಿಮರ್ಶೆ ಇರಲ್ಲ. ಅವ್ರು ಏನು ಅಂದ್ರೆ ತುಂಬಾ ಪರಿಶುದ್ಧ ಮುಗ್ಧರಿರ್ತಾರೆ, ಯಾರು ಏನ್ ಹೇಳ್ಕೊಟ್ರು ಅದನ್ನ ಸಮರ್ಪಕವಾಗಿ ಮಾಡಿ ನಿಭಾಯಿಸ್ತಿರ್ತಾರೆ. ಅದು ಬೇಬಿ ರೇಖಾ ಅವ್ರ ಮಾತಲ್ಲಿ ನಮ್ಗೆ ಕಾಣಿಸಿತ್ತು. ಮತ್ತೆ ಇನ್ನೂ ಹಲವು ಇದೇ ರೀತಿ ಬಾಲನಟರನ್ನ ಪರಿಚಯ ಮಾಡ್ಕೊಡ್ತೀವಿ ಅಂತ ಹೇಳಿ ಮಂಜುನಾಥ್ ಸರ್ ಹೇಳಿದ್ದಾರೆ. ತುಂಬಾ ಸಂತೋಷ ಸರ್, ಯಾಕಂದ್ರೆ ಇವರೆಲ್ಲರೂ ನಮ್ಮ ಒಂದು ವಯಸ್ಸಿನವರು ಸರ್. ನಾವು ಅದೇ ವಯಸ್ಸಿನಲ್ಲಿ ಇದ್ವಿ ಸರ್ ಅವ್ರ ಚಿತ್ರಗಳು ಬಂದಾಗ. ಅಲ್ಲಿ ಏನು ಒಂದು ಅವ್ರ ಚಿತ್ರಗಳು ಮಾಡ್ತಿದ್ರು ಅದು ನಮ್ಗೂ ತುಂಬಾ ಒಂದು ಇಂಪ್ಯಾಕ್ಟ್ ಆಗ್ತಾ ಇತ್ತು ಸರ್. ತುಳಸಿದಳ ನೋಡಿ ತುಂಬಾ ಹೆದರ್ತಾ ಇದ್ದೆ, ಆಮೇಲೆ ಸಿಂಹದಮಡಿ ಸೈನ್ಯ ನೋಡಿದಾಗ ತುಂಬಾ ರೋಚಕ ಆಗ್ತಾ ಇತ್ತು, ಅಯ್ಯೋ ಮುಂದೇನಾಗುತ್ತಪ್ಪ ಈ ಮಕ್ಕಳದು ಅಂತ.
1: ಆಯ್ತು
0: ಯಾಕಂದ್ರೆ ನಾವು
1: ಸೌಮ್ಯ
0: ಅದೇ
1: ಅವರೇ.
0: ಸಹ ವಯಸ್ಸಲ್ಲಿ ಇದ್ರಿಂದ
1: ಓಕೆ ಓಕೆ,
0: ತುಂಬಾ ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ ಸರ್. ಧನ್ಯವಾದಗಳು ಸರ್.
1: ನಮಸ್ಕಾರ ಸೌಮ್ಯ ಅವರೇ.
0: ನಮಸ್ಕಾರ ಸರ್.
1: ಹಲೋ ಆಕಾಶವಾಣಿ.
2: ಹಲೋ ಸರ್, ನಮಸ್ತೆ ಸರ್. ಉಮೇಶ್ ಸರ್
1: ಯಾರು?
2: ಆಯ್ರೇ ಅವ್ರಿಗೆ
3: ದಾಕ್ಷಾಯಿಣಿ
2: ಆರಾಧ್ಯ ಅಂತ ಸರ್.
1: ಹೆಸರು ಹೇಳಿ.
2: ದಾಕ್ಷಾಯಿಣಿ ಆರಾಧ್ಯ ಅಂತ
1: ಹೇಳಿ ದಾಕ್ಷಾಯಿಣಿ ಅವರೇ.
2: ಹಾ, ಅದೇ ಬೆಳಿಗ್ಗೆ ವಿಶ್ವಮೋಹನ್ ಭಟ್ ಅವ್ರದ್ದು ಕೇಳಿದೆ ಸರ್.
1: ಗಿಟಾರ್ ವಾದನ
2: ಸರ್ ನಂಗೆ. ಸಿತಾರ್ ವಾದನ ತುಂಬಾ ಇದು ಸರ್, ನಂಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಹೊರಗಡೆ ಹೋದ್ರು ನಾನು ಎಲ್ಲೂ ಬೆಂಗಳೂರಲ್ಲಿ ಒಂದ್ 15 ದಿನ ಇದ್ದು ನಾನು ಆಕಾಶವಾಣಿ ಮಿಸ್ ಮಾಡ್ಕೊಂಡು, ಅದಕ್ಕೆ ಅವ್ರೆಲ್ಲ ಅಂತಿದ್ರು ಏನ್ ನೀನ್ ಈ ತರ ಅಂತ. ಇಲ್ಲ ಇಲ್ಲ, ನನ್ಗೆ ಅದೇನೆ ಜೀವ ಅಂತ ಬಂದೇ ಬಿಟ್ಟೆ ಸರ್. ನಾನು ಇರ್ಲಿಲ್ಲ, ನಾನು 15 ದಿನಿಂದ ಮಿಸ್ ಮಾಡ್ಕೊಂಬಿಟ್ಟಿದೆ ಸರ್ ನಮ್ಮ ಆಕಾಶವಾಣಿನ. ನಂಗೆ ಸಂಗೀತ ಅಂತಂದ್ರೆ ಬಹಳ ಇಷ್ಟ, ಒಂಥರ ಮಾನಸ ಯೋಗ ಸರ್ ಇದು ನಮ್ಗೆ. ಈ ಕಾಲದಲ್ಲಿ ನಾವು ಬದುಕಿದೀವಲ್ಲ ಅಂತ ನನಗ್ ನಾನೇ ಒಂಥರ ತುಂಬಾ ಒಂಥರ ಭಾವುಕಳಾಗ್ಬಿಡ್ತೀನಿ ಸರ್. ನನ್ ಒಂದು ಕಾರ್ಯಕ್ರಮ ಅಲ್ಲ, ಪ್ರತಿಯೊಂದು ಕಾರ್ಯಕ್ರಮನು ತುಂಬಾ ಚೆನ್ನಾಗ್ ಬರುತ್ತೆ ಸರ್. ನಿಜವಾಗ್ಲೂ ಬಹಳ ಸಂತೋಷ ಆಗತ್ತೆ ಸರ್. ಇದನ್ನ ಕೇಳಲಿಲ್ಲ ಅಂದ್ರೆ ನನಗೆ ಒಂಥರ ಬರೀ ಟೀ ಕಾಫಿ ಕುಡ್ಕೊಂಡು ನಾನು ಇದ್ಬಿಡ್ತೀನಿ ಸರ್. ಬೇಕಾದ್ರೆ ನಂಗೆ ಆಕಾಶವಾಣಿ ಇಲ್ಲ ಅಂದ್ರೆ ಮಾತ್ರ ನನಗೆ ಸಾಧ್ಯನೇ ಇಲ್ಲ ಸರ್. ನಂಗೆ ಅಷ್ಟು ಒಂಥರ ಮನಸ್ಗೆ ಅಷ್ಟು ಸಂತೋಷ ಕೊಟ್ಟಿದೆ. ನನ್ ಯಾವ ರೀತಿನು ವರ್ಣನಾತೀತ ಸರ್ ಇದು. ಏನು ನೀವು ಒಬ್ಬೊಬ್ರು ಒಂಥರ ನೆನ್ಸ್ಕೊಂಡ್ಬಿಟ್ರೆ ನನಗೆ ಅದೇ ಪುಣ್ಯ ಸರ್. ನಾನು ಕೇಳ್ತಿದ್ದೀನಲ್ಲ, ನನಗೆ ಆತ್ಮ ಸಂತೋಷ ಸರ್. ಸುಮಾರು ಜನಕ್ಕೆ ನಾನು ಹೇಳ್ತೀನಿ ನೋಡಿ, ನೀವು ಇದ್ ಮಾಡ್ಕೋಬೇಡಿ, ಕೇಳಿ ಆಕಾಶವಾಣಿ. ನಾನು ನಿಮ್ ಬೇರೆ ಪ್ರಪಂಚಕ್ಕೆ ಹೊಟ್ಟೋಗ್ತೀರ ಒಂಥರ. ಎಷ್ಟೋ ಸರಿ ಅನ್ಸುತ್ತೆ ಸರ್, ಅಯ್ಯೋ ಒಂಟಿ ಬೇಜಾರು ಅಂತ ಅಂತ ಅಂತಿದ್ದೆ. ಅದನ್ನ ಸುಮಾರದಿಂದಲೇ ದೂರ ಮಾಡ್ಕೊಂಬಿಟ್ಟೆ ಸರ್ ನಾನು. ಯಾರು ಆಕಾಶವಾಣಿ ನಂಗಿದೆ, ಆಕಾಶವಾಣಿಲಿರೋರು ನನ್ ಬಂಧುಗಳು
1: ಓಕೆ
2: ಸರ್. ನಾನು ಹೇಳೋದು
1: ಓಕೆ ದಾಕ್ಷಾಯಿಣಿ ಅವರೇ, ನಿಮ್ಮ ಅತ್ಯಭಿಮಾನಕ್ಕೆ ನಮ್ಮ ಧನ್ಯವಾದಗಳು. ಹೀಗೆ ಕೇಳ್ತಾ ಇದ್ದೀನಿ,
2: ಸಂತೋಷ.
1: ನಮಸ್ಕಾರ.
2: ತುಂಬಾ ಸಂತೋಷ ಸರ್. ನಂಗೆ ಏನಾದ್ರೂ ಬಸ್ಸಲ್ಲಿ ಹೋಗ್ಬೇಕಾದ್ರೂ ಅದನ್ನ ನೋಡ್ಕೊಂಡು ಎಲ್ಲಿ ಇನ್ನೂ ಒಂದ್ ಸ್ಟಾಪ್ ಇದೆ ಎಂದಾಗ್ಲೇ ನಾನು ಅದನ್ನ ನೋಡ್ಬಿಟ್ಟು ಅಯ್ಯೋ ಈ ದಾರಿಲಿ ಹಾದು ಹೋಗಷ್ಟಾದ್ರೂ ನಮಗ್ ಪುಣ್ಯ ಇದೆ ಅಲ್ಲ, ನಿಜವಾಗ್ಲೂ ಉತ್ಪ್ರೇಕ್ಷೆ ಅಲ್ಲ ಸರ್. ನಾನು ಅಷ್ಟು ಸಂತೋಷಿಸ್ತೀನಿ, ಸಂಭ್ರಮಿಸ್ತೀನಿ ಸರ್ ನಾನೇ.
1: ಓಕೆ ಧನ್ಯವಾದಗಳು ದಾಕ್ಷಾಯಿಣಿ,
2: ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಆಕಾಶವಾಣಿ
4: ನಮಸ್ತೆ. ಊರುಗಳೇ ನಮಸ್ತೆ.
1: ನಮಸ್ಕಾರ, ಯಾರು?
4: ನಾನು ಮುತ್ತೇಗೆರೆ ಪರಿಸರ ಪ್ರೇಮಿ ಪುಟ್ಟಸ್ವಾಮಿ ಕಂದಿಯವರು. ಚೆನ್ನಾಗಿದ್ದೀರಾ ಗುರುಗಳೇ?
1: ಚೆನ್ನಾಗಿದ್ದೀನಿ ಹೇಳಿ ಪುಟ್ಟಸ್ವಾಮಿ ಅವರೇ.

0: ಭಗವಂತ ಒಳ್ಳೇದ್ ಮಾಡ್ಲಿ. ಈಗ ಒಬ್ರು ಅಕ್ಕ ಮಾತಾಡಿದ್ರು ಎಷ್ಟು ಖುಷಿ ಆಯ್ತು ಗೊತ್ತೇ.
1: ದಾಕ್ಷಾಯಿಣಿ ಅವರು
0: ಇಂಥ ದೇವ್ರುಗಳು ಇರ್ಬೇಕು ದೇವ್ರೆ, ಇಂಥ ದೇವ್ರುಗಳು ಇರ್ಬೇಕು. ನಾನು ಪ್ರತಿ ಒಂದ್ ಕಾರ್ಯಕ್ರಮನು ಕೇಳ್ತೀನಿ, ಮಹಾ ಮಹಾ ಮಹಾ ಪುಣ್ಯ ಅಕ್ಕ ಹೇಳ್ದು ನೂರಕ್ ನೂರು ಸತ್ಯ. ನೀವೆಲ್ಲ ನಿಮ್ಮೆಲ್ಲ ಮಾತಾಡ್ಸೋಂತ ಪುಣ್ಯ ನಮ್ಮಂತರ್ಗ್ ಸಿಕ್ಬೇಕು ಅಂದ್ರೆ ಸುಲಭ ಆಗಲ್ಲ ಸ್ವಾಮಿ ನನ್ಗೆ. ಹಂಗ ಆಗಿದೆ. ಭಗವಂತ ಒಳ್ಳೇದ್ ಮಾಡ್ಲಿ, ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಿ ಭಗವಂತ ಒಳ್ಳೇದ್ ಮಾಡ್ಲಿ ದೇವ್ರೆ.
1: ಆಯ್ತು ಪುಟ್ಟಸ್ವಾಮಿ ಅವ್ರೆ, ಹಾ ನಮಸ್ಕಾರ.
0: ಆಯ್ತು ದೇವ್ರು.
1: ಆಕಾಶವಾಣಿ
2: ಸರ್,
1: ನಮಸ್ಕಾರ.
2: ನನ್ ಮೂರ್ತಿ ಚಾಮರಾಪುರಿಂದ ಸರ್.
1: ಹೇಳಿ ಮೂರ್ತಿ ಅವರೇ, ಸಿನಿಮಾ ಏನನ?
2: ಸಿನಿಮಾ ಏನ ಜನ್ಮದ ಜೋಡಿ
1: ಹೇಳಿ.
2: ಅದು ತುಂಬಾ ಯಶಸ್ವಿ ಆದಂತ ಒಂದು ಚಿತ್ರ. 60 ಲಕ್ಷ ಬಡ್ಡೇಟಲ್ಲಿ 15 ಕೋಟಿ ಗಲ್ಲಾಪೇಟೆಗೆ ತುಂಬಿದಂತ ಚಿತ್ರ. ಟಿ ಎಸ್ ನಾಗಾಭರಣ ಅವರು ಒಳ್ಳೆ ಚಿತ್ರ ಮಾಡಿದ್ರು. ಮತ್ತೆ ಸಂಗೀತ ನಿರ್ದೇಶಕ ವಿ ಮನೋಹರ್ ತುಂಬಾ ಎದುರು ಕೊಡುವಂತೆ ಸರ್ ಈ ಚಿತ್ರಕ್ಕೆ. ಅಣ್ಣವ್ರ ಬ್ಯಾನರ್ ಅಲ್ಲಿ ಏನಾಗುತ್ತೆ ಎತ್ತು ಅಂದ್ಬಿಟ್ಟು ತುಂಬಾ ಅದ್ಭುತವಾದ ಒಂದು ಸಂಗೀತ ಕೂಡ. ಹಲೋ,
1: ಹೇಳಿ ಹೇಳಿ ಮೂರ್ತಿ.
2: ತುಂಬಾ ಅದ್ಭುತವಾದ ಒಂದು ಸಂಗೀತ ಕೊಟ್ರು. ಅಲ್ಲಿ ಗೀತ ರಚನೆಗೆ ಸುಮಾರು ಜನ ದೊಡ್ಡರಂಗೇಗೌಡರು, ಬರಗು ರಾಮಚಂದ್ರ, ವಿ ಮನೋಹರ್, ಅನೇಕ ಚಿತ್ರ ಗೀತೆಗಳನ್ನ ಬರೆದವ್ರೆ ಈ ಚಿತ್ರದಲ್ಲಿ. ಆಮೇಲೆ ಒಂದು 25 ವಾರ ಕೂಡ ಈ ಚಿತ್ರ ಓಡಿದೆ ಸರ್. ಇದು
1: ಹೌದು ಹೌದು,
2: ಒಳ್ಳೆ ಸಂಪಾದನೆ ಕೊಡ್ತೇವೆ. ಯಾಕಂದ್ರೆ ಟಿ ಎಸ್ ನಾಗಾಭರಣ ಅವ್ರದ್ದು ಒಂದು ಚಿತ್ರ ಇದು ಜನ್ಮದ ಜೋಡಿ, ಆದ್ರೆ ಎಂ ಎಸ್ ರಾಜಶೇಖರ್ ಅವರು ನಂಜುಂಡಿ ಕಲ್ಯಾಣ, ಇದು ಕೂಡ ಬರೀ 60 ಲಕ್ಷದ ಬಡ್ಜೆಟ್ಲ್ಲಿ 15-16 ಕೋಟಿ ಗಲ್ಲಾಪೇಟೆಗೆ ತುಂಬಿದ ಚಿತ್ರಗಳು. ತುಂಬಾ ಯಶಸ್ವಿಯಾದ ಚಿತ್ರಗಳು. 25 ವಾರ 30 ವಾರ ಓಡದಂತ ಹಳ್ಳಿಗಳಲ್ಲೆಲ್ಲ ಟೈರ್ ಗಾಡಿಗಳು, ಟ್ರ್ಯಾಕ್ಟರ್ಗಳು, ಎತ್ತಿನ ಗಾಡಿಗಳು ಅನೇಕ. ನಾನು ಸುಮಾರು ಮಂಡ್ಯದಲ್ಲ ನೋಡಿದ್ವಿ ಚಿತ್ರ ನಂಜುಂಡಿ ಕಲ್ಯಾಣ. ತುಂಬಾ ಜನಗಳು ಎತ್ತಿನ ಗಾಡಿಯಲ್ಲೇ ಬರ್ತಾ ಇದ್ರು. ಜನ್ಮದ ಜೋಡಿಯಲ್ಲಿ ಬರೀ ಎತ್ತಿನ ಗಾಡಿ ಒಂದಿದೆ ತಿಂಗಳು
1: ಅಲ್ಲ, ಎತ್ತಿನ ಗಾಡಿ ಮೇಲೆ ಒಂದು ಹಾಡಿದೆಯಲ್ಲ, ಮಣಿ ಮಣಿ ಮಣಿ ಅನ್ನುವಂತ ಹಾಡು, ಇಡೀ ಹಾಡು ಅದರಲ್ಲೇ ಮುಗಿದೋಗ್ಬಿಡ್ತದೆ ಅಲ್ವಾ?
2: ನಿಜ ನಿಜ.
1: ಶಿಲ್ಪಾ ಅವರ ಜೊತೆಯಲ್ಲಿ ಪವಿತ್ರ ಲೋಕೇಶ್ ಅವರು, ಶಿವರಾಜ್ ಕುಮಾರ್, ಮಂಡ್ಯ ರಮೇಶ್,
2: ಮಂಡ್ಯ ರಮೇಶ್ ಒಂದು
1: ಬ್ರೇಕ್ ಕೊಟ್ಟಂತ ಚಿತ್ರ ಜನ್ಮದ ಜೋಡಿ.
2: ಸರಿ ಸರ್, ಬೇರೆಯವ್ರಿಗೆ ಅವಕಾಶ ಇರಲಿ, ನಾನೇ
1: ಮಾತಾಡ್ತೀನಿ. ನಮಸ್ಕಾರ ಮೂರ್ತಿ ಅವರೇ, ಕರೆ ಮಾಡೋದಕ್ಕಾಗಿ.
3: ನಮಸ್ತೆ ಆಕಾಶವಾಣಿ.
4: ನಮಸ್ತೆ ಮೇಡಮ್, ನಾವು ಬದಮಾಳ ಗ್ರಾಮದಿಂದ ವೆಂಕಟೇಶ್ ಬಿಆರ್.
3: ವೆಂಕಟೇಶ್ ಅವರೇ ಹೇಳಿ.
4: ಮೇಡಮ್, ಇದು ಈಗ ಸರ್ವಜ್ಞನ ವಚನಗಳು ಮತ್ತೆ ಬಸವಣ್ಣ ಅವ್ರ ವಚನಗಳು ಎಲ್ಲದು ಆಯ್ತು. ಈಗ ಬುದ್ಧಂದು ಬೆಳಿಗ್ಗೆ ಮಾರ್ನಿಂಗ್ ಮಾಡ್ಬೇಕು ಅಂತ ಅವ್ರದ್ದು ಪ್ರಸಾರ ಆಗ್ಲಿ. ಮತ್ತೆ ಇನ್ನೊಂದು ಸರ್, ನಕ್ಷತ್ರ ಲೋಕದಲ್ಲಿ ಮಿಮಿಕ್ರಿ ಗೋಪಿ ಅವರ ಸಂದರ್ಶನ ಬೇಕು ಅಂತ.
1: ಮಿಮಿಕ್ರಿ ಗೋಪಿ ಅವರ ಸಂದರ್ಶನ ನಕ್ಷತ್ರ ಲೋಕದಲ್ಲಿ ಬೇಕು.
4: ಹೌದು ಸರ್, ಹೌದು.
1: ಓಕೆ.
4: ಮತ್ತೆ ಸರ್, ಇವರು ದೇವನೂರು ಮಹಾದೇವ ಸಾಹಿತಿ, ಅವರ ಸಂದರ್ಶನ ಇಲ್ಲ, ಮತ್ತೆ ಅವರ ಕುಸುಮ ಬಾಲೆ ಸಾಧ್ಯವಾದರೆ ಪ್ರಸಾರ ಮಾಡಕ್ ಆಗುತ್ತದೆ.
1: ಮುಂದೆ ವೇಟ್ ಮಾಡಿ, ಅದರ ಪ್ರಯತ್ನಗಳು ನಡೀತಾ ಇದೆ. ಮುಂದೊಂದು ದಿನ ತಮ್ಮ ನಿರೀಕ್ಷೆ ಖಂಡಿತ ನಿಜ ಆಗಬಹುದು.
4: ಧನ್ಯವಾದಗಳು.
1: ನಮಸ್ಕಾರ ವೆಂಕಟೇಶ್ ಅವರೇ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರವನ್ನ ಕೇಳ್ತಾ ಇದ್ರಿ ಕೇಳುಗರೆ. ಹಾಗೇನೆ ತಾವು ಕೂಡ ಕರೆಯನ್ನು ಮಾಡಿ ಕೇಳಿದ ಕಾರ್ಯಕ್ರಮವನ್ನು ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ರಿ. ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಹೃದಯ ಸಂಗಮ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತೆ ಇದೆ. ಗೀತೆಯ ರಚನೆಕಾರರು ಆರ್ ಎನ್ ಜೆ ಗೋಪಾಲ್, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಕರೆಗಳು ಸಾಕಷ್ಟು ಬರ್ತಾ ಇವೆ, ಹಾಗೆಯೇ ಪತ್ರಗಳು ಕೂಡ ಇವೆ. ಈಗ ಒಂದು ಪತ್ರವನ್ನು ಓದೋಣ ಆಹಿರಿ. ಈ ಪತ್ರವನ್ನು ಬರೆದಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಇಂಗ್ಲಿಷ್ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಿ ನಾಗಣ್ಣ ಅವರು. ಶ್ರೀ ಎನ್ ಕೇಶವಮೂರ್ತಿಯವರು ರೈತರಿಗೆ ಅತ್ಯುತ್ತಮ ಸಲಹೆಗಳನ್ನು ಲಾಗಾಯತಿನಿಂದ ನೀಡುತ್ತಾ ಬಂದಿದ್ದಾರೆ. ಈ ಸಲಹೆಗಳನ್ನು ಅನುಸರಿಸಿ ನಮ್ಮ ರೈತರು ಲಾಭವನ್ನೂ ಪಡೆದುಕೊಳ್ಳುತ್ತಿದ್ದಾರೆ. ರೈತ ದೇಶದ ಬೆನ್ನೆಲುಬು ಎಂಬುದರಲ್ಲಿ ಅಪಾರ ನಂಬಿಕೆಯುಳ್ಳ ಕೇಶವಮೂರ್ತಿಯವರು ಅತ್ಯಂತ ಕಾಳಜಿಯಿಂದ ಈ ಕಾಯಕವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ದಿನಾಂಕ 13/6/2026 ಬೆಳಿಗ್ಗೆ ರೈತರಿಗೆ ಸಲಹೆ ಕಾರ್ಯಕ್ರಮದಲ್ಲಿ ಬಿದಿರು ಬೆಳೆಯಿರಿ ಎಂದು ಕರೆ ಕೊಡುತ್ತಾ ಬಿದಿರು ಹೇಗೆ ಬಹುಪಯೋಗಿ ಎಂಬ ಸಂಗತಿಯನ್ನು ಮನಮುಟ್ಟುವಂತೆ ತಿಳಿಸಿಕೊಟ್ರು. ಹುಟ್ಟಿದಾಗಿನಿಂದ ಹಿಡಿದು ಚಟ್ಟದವರೆಗೆ ಬೇಕಾಗಿರುವ ಬಿದಿರನ್ನು ಕುರಿತು ಧ್ಯಾನಿಸುವಾಗ ಸಂತ ಶಿಶುನಾಳ ಶರೀಫರ ಸಾಹೇಬರ ಬಿದಿರು ನಾನಾರಿಗಲ್ಲದವಳು ಎಂಬ ತತ್ವ ಪದ ನೆನಪಾಯಿತು. ನಮ್ಮ ಹಲವು ಪ್ರತಿಭಾವಂತ ಗಾಯಕರು ಈ ಪದವನ್ನು ಹಾಡಿ ಇದು ಸದಾ ನಮ್ಮ ಕಿವಿಯಲ್ಲಿ ಗುಯಿಗುಡುವಂತೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಆ ಪದವನ್ನು ಮೆಲುಕು ಹಾಕುವುದರಿಂದ ನಮ್ಮ ಬದುಕಿನ ಆದಿ ಅಂತ್ಯವನ್ನು ಕುರಿತು ನಾವು ಚಿಂತನ ಮಂಥನ ಮಾಡಿದ ಹಾಗಾಗುತ್ತದೆ. ಕೇಶವಮೂರ್ತಿಯವರು ಬಿದಿರು ಹುಲ್ಲು ಅಂದರೆ ನೀವು ನಂಬ್ತೀರಾ ಅಂತ ಕೇಳುಗರನ್ನು ಕೇಳಿದರು. ಬಿದಿರು ಮೂಲತಃ ಹುಲ್ಲು ಎಂಬುದು ನಿಜ. ಶರೀಫರು ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತಾ ಮರವಾದೆ ಎಂದಿದ್ದಾರೆ. ಜೊತೆಗೆ ಶರೀಫರು ಬಿದಿರೇ ತನ್ನ ಬಗ್ಗೆ ಮಾತನಾಡಿದಂತೆ ಬರೆದಿದ್ದಾರೆ. ಪಲ್ಲಕ್ಕಿ ದಂಡ್ಯಾದೆ, ಪತ್ರೆಗೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ ಎಂದು ಹೇಳುತ್ತಾ ಸಾಧುರ ಕೈಯಲ್ಲಿ ಏಕತಾರಿ ನಾನಾದೆ ಎಂದು ಪದವನ್ನು ಮುಕ್ತಾಯ ಮಾಡುತ್ತಾರೆ. ಸಾಧುಗಳ ಕೈಯ ಏಕತಾರಿ ನಮ್ಮನ್ನು ಭವರೋಗದ ಬಾಧೆಯಿಂದ ಬಿಡುಗಡೆ ಮಾಡುತ್ತದೆ ಎಂಬ ಭರವಸೆಯನ್ನು ಸಂತ ಶಿಶುನಾಳ ಶರೀಫರು ನೀಡಿದ್ದಾರೆ. ಲೌಕಿಕ ಸ್ತರದಲ್ಲೇ ಚಿಂತಿಸುವುದಾದರೆ ಕೇಶವಮೂರ್ತಿಯವರು ಹೇಳಿದಂತೆ ಬಿದಿರು ಒಂದು ಜಾಯಿಂಟ್ ಗ್ರಾಸ್, ದೈತ್ಯ ಹುಲ್ಲು, ಭೂಮಿಯ ಮೇಲೆ ಬಹಳ ಶೀಘ್ರವಾಗಿ ಬೆಳೆಯುವ ಸಸ್ಯವೆಂದರೆ ಬಿದಿರು. ಕೆಲವು ಪ್ರಭೇದಗಳು ಒಂದೇ ದಿನದಲ್ಲಿ 36 ಅಂಗುಲ ಅಥವಾ 91 ಸೆಂಟಿಮೀಟರ್ ಉದ್ದ ಬೆಳೆಯುತ್ತವಂತೆ. ಅವುಗಳು ಬೆಳೆಯುವುದನ್ನು ಬರಿಗಣ್ಣಿಂದಲೇ ನೋಡಬಹುದು ಎನ್ನುತ್ತಾರೆ ತಜ್ಞರು. ಮನೆಯ ಒಳಾಂಗಣ ಅಲಂಕಾರಕ್ಕೂ ಬಿದಿರು ಉಪಯುಕ್ತ. ಅದೃಷ್ಟ ಒಲಿಯುವಂತೆ ಮಾಡುವ ಬಿದಿರು ಎಂದು ಪ್ರಸಿದ್ಧವಾಗಿದೆ. ಇದು ನೋಡಲು ಸುಂದರ, ಸಾಕಲು ಸುಲಭ, ಸಾಂಸ್ಕೃತಿಕ ಸಾಂಕೇತಿಕತೆಯಿಂದಲೂ ಕೂಡಿದೆ. ಭಗವಾನ್ ಬುದ್ಧನಿಗೂ ವೇಣುವನಕ್ಕೂ ಎಡಬಿಡದ ನಂಟು. ವೇಣುಗೋಪಾಲನ ಬೆರಳುಗಳಿಗೆ ಅಂಟಿಕೊಂಡಿರುವಂತಹ ಬಿದಿರು. ಹಾಗಾಗಿ ಬಿದಿರು ಪಾಸಿಟಿವ್ ಎನರ್ಜಿಯನ್ನು ಸೂಸುತ್ತದೆ ಎಂಬ ನಂಬಿಕೆ ದೃಢವಾಗಿದೆ. ಮನೆಯ ಒಳಗೆ ಬೆಳೆಸುವ ಹಲವು ಗಿಡಗಳ ರೀತಿ ಬಿದಿರು ಸಹ ಒಂದು ಫಾರ್ಮಾಲಿಟೈಡ್, ಬೆಂಜಿನ್ ಮುಂತಾದ ವಿಷಕಾರಕ ಅಂಶಗಳನ್ನು ಸೋಸಿ ವಾತಾವರಣ ತಿಳಿಗೊಳಿಸುತ್ತದೆ ಎಂಬುದು ತಿಳಿದವರ ಅಭಿಮತ. ಕೇಶವಮೂರ್ತಿಯವರ ಸಲಹೆಯಂತೆ ನಮ್ಮ ರೈತರು ಇಂಥ ಬಹು ಉಪಯೋಗಿ ಬಿದಿರನ್ನು ಬೆಳೆಯಲಿ. ನಾಗರಿಕರು ಸಹ ಬಿದಿರನ್ನು ಹೆಚ್ಚು ಹೆಚ್ಚು ಬಳಸಲಿ. ನಮ್ಮ ಬಾಳು ಹಸನಾಗಲಿ ಎಂದು ಹಾರೈಸುವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಎನ್ ಕೇಶವಮೂರ್ತಿಯವರಿಗೆ ಹಾಗೂ ಪ್ರಸಾರ ಮಾಡಿದ ತಮಗೆ ಧನ್ಯವಾದಗಳು ಅಂತ ಸಿ ನಾಗಣ್ಣ ಅವರು ಹೇಳಿದ್ದಾರೆ. ಇಂಥ ದೀರ್ಘ ಪತ್ರವನ್ನು ಬರೆದು ಬಿದಿರಿನ ಬಹುಪಯೋಗಿತ್ವವನ್ನು ನಮಗೂ ಮತ್ತೊಮ್ಮೆ ನೆನಪಿಸಿಕೊಳ್ಳುವ ಹಾಗೆ ಮಾಡಿದಂತಹ ನಾಗಣ್ಣ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಣ.
1: ಖಂಡಿತ.
0: ಇಲ್ಲೊಂದು ಪತ್ರ ಇದೆ. ಈ ಪತ್ರವನ್ನು ಮೈಸೂರಿನ ಸರಸ್ವತಿಪುರಂನ ಹೆಚ್ ಎನ್ ವಿಶ್ವನಾಥ್ ಅವರು ಬರೆದಿದ್ದಾರೆ. ಆತ್ಮೀಯ ಕಾರ್ಯಕ್ರಮ ನಿರೂಪಕರು ಮತ್ತು ಆಕಾಶವಾಣಿಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳು. ದಿನಾಂಕ 11/6/2026 ಗುರುವಾರ ಬೆಳಿಗ್ಗೆ 6:35 ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿ, ಕೆಲವೊಮ್ಮೆ ವೈದ್ಯರು ತೋರುವ ಔದಾರ್ಯವನ್ನು ಅಭಿಪ್ರಾಯಿಸಲಾಯಿತು. ವೈದ್ಯರು ರೋಗಿಗಳ ಕಾಯಿಲೆ ಗುಣಪಡಿಸಿ ಮಾನವೀಯತೆಯ ಭಾಗವಾಗುತ್ತಾರೆ ಎಂಬುದು ವ್ಯಕ್ತವಾಯಿತು. ಈಗಲೂ ಮಂಡ್ಯದ ವೈದ್ಯರು ಕೇವಲ 5 ರೂಪಾಯಿ ನಾಣ್ಯಕ್ಕೆ ವೈದ್ಯಕೀಯ ಸಲಹೆ ನೀಡುತ್ತಿರುವುದು ಮಾನವೀಯತೆ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕ. ಹಿಂದೆ ಮೈಸೂರಿನ ಚೆಲುವಾಂಬ ಆಸ್ಪತ್ರೆಯ ಪ್ರಸೂತಿ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ 18 ಸೆಪ್ಟೆಂಬರ್ 2025 ಕೀರ್ತಿಶೇಷರಾದ ಡಾಕ್ಟರ್ ಎಸ್ಆರ್ ಕೌಲಗುಡ್ ಅವರ ಔದಾರ್ಯ ಊಹೆಗೆ ನಿಲುಕದ್ದು. ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ರೋಗಿಗೆ ಅಗತ್ಯ ರಕ್ತದ ಗುಂಪು ಲಭ್ಯವಾಗದಿದ್ದ ತುರ್ತು ಸಂದರ್ಭದಲ್ಲಿ ಡಾಕ್ಟರ್ ಕೌಲಗುಡ್ ಅವರ ರಕ್ತದ ಗುಂಪು ಹೊಂದಾಣಿಕೆಯಾಗದ ಸಂದರ್ಭದಲ್ಲಿ ಖುದ್ದು ಅವರೇ ರೋಗಿಗೆ ರಕ್ತ ನೀಡಿ ಶಸ್ತ್ರಚಿಕಿತ್ಸೆ ಮಾಡಿರುವ ದೈವಸ್ವರೂಪಿ ವೈದ್ಯರು ಡಾಕ್ಟರ್ ಎಸ್ ಆರ್ ಕೌಲಗುಡ್. ವೈದ್ಯೋ ನಾರಾಯಣ ಹರಿಹಿ ಅನ್ನುವಂತಹ ಮಾತಿಗೆ ಪದಕ್ಕೆ ಅನ್ವರ್ಥರು. ನಿಲಯದಿಂದ ನಿತ್ಯ ಚಲನಚಿತ್ರಗೀತೆ, ಸಂಗೀತ, ಭಾವಗೀತೆ ಪ್ರಸಾರದ ಮುನ್ನ ಗೀತೆ ರಚನೆಕಾರರು, ಸಂಗೀತ ನಿರ್ದೇಶಕರು, ಗಾಯಕರು ಎಲ್ಲ ವಿವರಗಳನ್ನು ಚಾಚು ತಪ್ಪದೆ ಹೇಳುವ ಪರಿಪಾಠವಿದೆ. ಆದರೆ ನಾನು ಗಮನಿಸಿರುವಂತೆ ನಿಲಯ ಕಲಾವಿದರ ವಾದ್ಯಗೋಷ್ಠಿ ಪ್ರಸಾರ ಮಾಡಿದ ನಂತರ ವಾದ್ಯಗೋಷ್ಠಿಯಲ್ಲಿ ಕಾರ್ಯಕ್ರಮಗಳ ವಿವರ, ಕಲಾವಿದರ ವಿವರಗಳನ್ನು ಹೇಳುತ್ತಿಲ್ಲದಿರುವುದು ವಿಷಾದನೀಯ. ಮಾಹಿತಿಯ ಲಭ್ಯವಿಲ್ಲವೋ ಅಥವಾ ಹೇಳುವ ಔದಾರ್ಯ ತೋರುತ್ತಿಲ್ಲವೋ ತಿಳಿಯದು. ಇದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡ್ತೇವೆ ವಿಶ್ವನಾಥ್ ಅವರೇ. ಎಲ್ಲ ವಿವರಗಳನ್ನು ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ದಿನಾಂಕ 11/6/2026 ಗುರುವಾರ ರಾತ್ರಿ 9:30 ಪ್ರಸಾರವಾದ ನಿಲಯ ಕಲಾವಿದರ ವಾದ್ಯಗೋಷ್ಠಿಯ ಧ್ವನಿಮುದ್ರಣ ಪ್ರಸಾರವಾಯಿತು. ಆ ಸಂದರ್ಭದಲ್ಲಿಯೂ ಕೂಡ ಭಾಗವಹಿಸಿದ ಕಲಾವಿದರ ಮಾಹಿತಿ ನೀಡಲಿಲ್ಲ. ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ನಿರೀಕ್ಷಿಸಬಹುದೇ ಅನ್ನುವಂತಹ ಪ್ರಶ್ನೆಯೊಂದಿಗೆ ಪತ್ರವನ್ನು ಮುಕ್ತಾಯ ಮಾಡಿದ್ದಾರೆ. ಖಂಡಿತ ವಿಶ್ವನಾಥ್ ಅವರೇ, ನೀವು ಏನು ಪತ್ರದ ಮೂಲಕ ನಿಮ್ಮ ಅನಿಸಿಕೆಯನ್ನು, ಅಭಿಪ್ರಾಯವನ್ನು ಹೇಳಿದಿರೋ, ಇದನ್ನು ಸಂಬಂಧಪಟ್ಟಂಥವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ವಾದ್ಯಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಕಲಾವಿದರ ಹೆಸರುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇವೆ ಖಂಡಿತ ಅಂತ ಹೇಳ್ತಾ ಇದ್ದೇವೆ. ಆಹಿರಿ, ಈಗ ಒಂದು ಕರೆಯನ್ನು ಸ್ವೀಕರಿಸೋಣ.
1: ಆಗ್ಲಿ, ನಮಸ್ತೆ ಆಕಾಶವಾಣಿ.
2: ನಮಸ್ತೆ ಮೇಡಮ್, ನಂಜನಗೂಡಿನ ಮಹೇಶ್ ಮಾತಾಡ್ತಾ ಇದ್ದೀನಿ.
1: ಮಹೇಶ್ ಅವರೇ ಹೇಳಿ.
2: ನಮಸ್ತೆ ಸರ್. ಉಮೇಶ್ ಸಾಹೇಬ್ರೆ
0: ನಮಸ್ಕಾರ, ಹೇಳಿ ಮಹೇಶ್.
2: ಕಳೆದ ವಾರ ಡಾಕ್ಟರ್ ಕುಲದೀಪ್ ಅವರು ಒಂದು ಕಾರ್ಯಕ್ರಮ ಮಾತಾಡ್ತಾ ಹೇಳಿದ್ರು, ಒಂದು ಅದ್ಭುತವಾದ ಮಾಹಿತಿಯನ್ನು ಹೇಳಿದ್ರು. ಒಬ್ರು ಗರ್ಭಿಣಿ ಹೆಂಗ್ಸು ಪರೀಕ್ಷೆಗೆ ಬಂದಾಗ ಯಾವಾಗ ಬಂದ್ರು ಅದೇ ಸೀರೆ ಹುಡ್ಕೊ ಬರ್ತಾ ಇದ್ರು. ದಾದಿ ಒಬ್ರು, ಏನಮ್ಮ ಇದೇ ಸೀರೆ ಹುಡ್ಕೊ ಬರ್ತೀಯ ಅಂದ್ರೆ, ಇದೊಂದೇ ತಾಯಿ ನಂತ ಗಂಟಾಕಲ್ದೇ ಇರೋ ಸೀರೆ ಇದನ್ನೆಲ್ಲ ಪ್ಯಾಚಗಂದ್ರಂತೆ. ಆ ಮಾತನ್ನ ಕೇಳಿ ದಾದಿ ಅವರು ಹೊಸ ಸೀರೆ ತಕೊಟ್ರು ಅಥವಾ ಹಳೆದೇ ಕೊಟ್ರು, 8 ಸೀರೆ ಕೊಟ್ರಂತೆ. ಆ 8 ಸೀರೆ ಗರ್ಭಿಣಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಸ್ರಿಯರು ಅಂತಾರೆ, ಆಕೆಗೆ ಎಷ್ಟು ಸಮಾಧಾನ ತಂದಿದೆ ಅಂದ್ರೆ, ತವರು ಮನೆ ಸೀರೆ, ಗಂಡ್ರ ಮನೆ ಸೀರೆ, ಎರಡು ಸೀರೆ ಕೊಟ್ಟಂಗೈತೆ ಸರ್ ಅವರು. ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಪ್ರಸಾರ ಆಗ್ಬೇಕು ಅಂತ ನನ್ನ ಒಂದು ಕೋರಿಕೆ.
0: ಓಕೆ, ಓಕೆ ಮಹೇಶ್.
2: ಮತ್ತೆ ಸರ್, ತಾವು ನಡೆಸುವಂತ ನಮ್ಮೂರ ಹೆಸರು ಇದರಲ್ಲಿ, ನಮ್ಮ ನಂಟ್ರ ಮನೆಗೆ ನಾನು ಒಂದ್ಸಲ ಬಸ್ ಅಲ್ಲಿ ಹೋಗ್ತಾ ಇದ್ದೆ ಸರ್, ಕೋಟೆ ರೋಡ್ ಅಲ್ಲಿ ಉದ್ಬೂರ್ ಅಂತಿದೆ, ಅಲ್ಲಿ ಹೋಗ್ತಾ ಇದೆ. ಮೇನ್ ರೋಡ್ ಅಲ್ಲಿ ಒಂದು ಊರ ಹೆಸರು ಬೋರ್ಡ್ ಇದೆ ಸರ್, ಶಿವಪುರ ಅಂತ. ಅದನ್ನ ಮೈಸೂರು ನಿವಾಸಿಗಳು ಯಾರು ಶಿವಪುರ ಅಂತ ಕರೀತಾ ಇಲ್ಲ. ಕೆಲವರು ಶ್ರೀರಾಮ್ಪುರ ಅಂತಾರೆ, ಕೆಲವರು ದೇವೇನುಂಡಿ ಅಂತಾರೆ. ಹೀಗೆ ಮೂಲ ಹೆಸರು PWD ಬೋರ್ಡ್ ಏನಾಕಿದೆ, ಆ ಊರ ಹೆಸರನ್ನ ಯಾರು ಕರಿತಾ ಇಲ್ಲ. ಹಂಗಾಗಿ ಸಂಬಂಧಪಟ್ಟವ್ರು ಯಾರು ಆ ಊರಿನ ಬಗ್ಗೆ ಒಂಚೂರು ಹೆಚ್ಚಿನ ಮಾಹಿತಿನ ಆ ಕಾರ್ಯಕ್ರಮದಲ್ಲಿ ಅಥವಾ ತಾವೇ ತಿಳಿಸ್ಕೊಟ್ರುವೆ, ಆ ಊರಿನ ಹೆಸರು ಸ್ವಲ್ಪ ಇನ್ನೊಂದ್ಸೂರು ಆಕಾಶವಾಣಿಯಿಂದ ಮುನ್ನೆಲೆಗೆ ಬಂದಂತ ಆಗತ್ತೆ ಸರ್.
0: ಓಕೆ ಮಹೇಶ್, ನೋಡುವ ಪ್ರಯತ್ನವನ್ನು ಮಾಡುವ.
2: ಪದ ಮುಕ್ತೆ ಹಳ್ಳಿ ಆಡಿದೆಯಲ್ಲ, ಅದರಲ್ಲಿ ಹಲವಾರು ಗಾಯಕರನ್ನ ತಾವು ಮಾತನಾಡ್ತಿದ್ರ. ಅದೇ ರೀತಿ ಒಂದಾನೊಂದು ಕಾಲದಿಂದಲೂ ಕೂಡ ಹಾರ್ಮೋನಿಯಂ ಪ್ರಾಕ್ಟೀಸ್ ಮಾಸ್ಟರ್ ಮತ್ತೆ ತಬಲಾ ಮಾಸ್ಟರ್ ಇವರಿಬ್ಬರಿಗೆ ಬಹಳ ಬೇಡಿಕೆ. ಇವತ್ತು ಇವರು ಸ್ವಲ್ಪ ನಾನಾ ಕಾರಣಗಳಿಂದ ಕಡೆಗಣನೆಗೆ ಒಳಪಡ್ತಾ ಇದ್ರೆ, ಅಂತವ್ರನ್ನ ಕರೆಸಿ ಒಂಚೂರು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ನನ್ನ ಒಂದು ಕೋರಿಕೆ.
0: ಓಕೆ, ನೋಡೋಣ.

0: ಓಕೆ,
1: ಥ್ಯಾಂಕ್ ಯು.
0: ನಮಸ್ಕಾರ. ಅಹಿರಿ, ಪತ್ರಗಳನ್ನು ನಾವು ಓದ್ತಾ ಇದ್ದೀವಿ, ಹಾಗೆಯೇ ಕರೆಗಳನ್ನು ಸ್ವೀಕರಿಸ್ತಾ ಇದ್ದೀವಿ. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಹೃದಯ ಹಾಡಿತು, ಗಾಯಕರು ಮಂಜುಳಾ ಗುರುರಾಜ್, ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಇದ್ದೇವೆ.
1: ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಮಿಂಚಂಚೆಯನ್ನು ಕಳಿಸಿದ್ದಾರೆ. 15/6/2026 ಬೆಳಿಗ್ಗೆ 11 ಗಂಟೆಗೆ ಗೇಮ್ ಶೋ ತುಂಬ ಸೊಗಸಾಗಿ ಮೂಡಿಬಂತು. ಕಾರ್ಯಕ್ರಮ ನಡೆಸಿಕೊಟ್ಟ ದಿಗ್ವಿಜಯ್ ಹಾಗೂ ತಂಡದವರಿಗೆ ಅಭಿನಂದನೆಗಳು ಎಂದು ಅವರು ಹೇಳ್ತಾರೆ. ನಂಜುಂಡಸ್ವಾಮಿ ಸಂತೆ ಬಾಚಹಳ್ಳಿಯಿಂದ ಪತ್ರವನ್ನು ಬರೆದಿದ್ದಾರೆ. ದಿನಾಂಕ 11/6/25 ಗುರುವಾರ 4:30 ರಸಮಂಜರಿ ಕಾರ್ಯಕ್ರಮದಲ್ಲಿ ಅವಧಾನ ಕಲೆ ಕುರಿತು ಹೆಬ್ಬಾರ್ ಅವರು ತುಂಬ ಅಚ್ಚುಕಟ್ಟಾಗಿ ವಿವರಿಸಿದರು. ನಾನು ತುಂಬ ವರ್ಷದ ಹಿಂದೆ ಹಾಸನ ಆಕಾಶವಾಣಿಯ ಒಂದು ಕಾರ್ಯಕ್ರಮದಲ್ಲಿ ಶತಾವಧಾನಿ ಗಣೇಶ್ ಅವರ ಅವಧಾನ ಕಾರ್ಯಕ್ರಮದಲ್ಲಿ ವೀಕ್ಷಕನಾಗಿ ಭಾಗವಹಿಸಿದ್ದು ನೆನಪು ಬಂತು. ತುಂಬ ಉತ್ತಮ ಕಾರ್ಯಕ್ರಮ. ಸುರಭಿ ತಾತಾಚಾರ್ ಅವರು ಸಹ ಚೆನ್ನಾಗಿ ನಡೆಸಿಕೊಟ್ಟರು. ಹಾಗೆ ರಾತ್ರಿ 10:00 ನಾಟಕ ಆ ಭಾನುವಾರ ನಗೆ ನಾಟಕ ತುಂಬ ಸೊಗಸಾಗಿ ಮೂಡಿಬಂತು. ನಗೆ ಕಡಲಲ್ಲಿ ಮುಳುಗಿಸಿತು. ಶನಿವಾರ ಸಂಜೆ 4:30 ನೆನಪಿನಂಗಳ ಕಾರ್ಯಕ್ರಮದಲ್ಲಿ ರಾ ವಿಶ್ವೇಶ್ವರನ್ ಅವರೊಡನೆ ರಾಜಲಕ್ಷ್ಮಿ ಶ್ರೀಧರ್ ಅವರು ಸಂಗೀತ ಕುರಿತು ನಡೆಸಿದ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು. ರಾಜಲಕ್ಷ್ಮಿ ಅವರು ಆತ್ಮೀಯ ಧ್ವನಿ ಮತ್ತು ನಡೆಸಿಕೊಡುತ್ತಿದ್ದ ನವಿಲುಗರಿ ಕಾರ್ಯಕ್ರಮದಲ್ಲಿ ಸಂಗೀತ ರಾಗ ಪರಿಚಯ ಕಾರ್ಯಕ್ರಮ ನೆನಪಿಗೆ ಬಂತು. ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮ ತುಂಬ ಮನಮಿಡಿಯುವ ಹಾಗೆ ಇತ್ತು. ಪ್ರಸಾರಕ್ಕೆ ಅನಂತ ಧನ್ಯವಾದಗಳು ಎಂದು ಹೇಳ್ತಾರೆ ಗಾಯಕ ಹಾಗೂ ಕಾಯಂ ಶ್ರೋತೃ ನಂಜುಂಡಸ್ವಾಮಿ ಸಂತೆ ಬಾಚಹಳ್ಳಿ ಕೆಆರ್ ಪೇಟೆಯಿಂದ. ಮತ್ತೊಂದು ಮಿಂಚಂಚಿಯನ್ನ ಸುಧಾರಾಜ್ ಜೆ ಅವರು ಬರೆದಿದ್ದಾರೆ ಎಸ್ಎಸ್ ನಗರದಿಂದ. ಕಳೆದ ತಿಂಗಳಿಂದ ಪ್ರತಿ ಬುಧವಾರ ಮುಂಜಾನೆ ಪ್ರಸಾರವಾಗುತ್ತಿರುವ ವಚನ ಬಾನುಲಿ ಕಾರ್ಯಕ್ರಮ ಉತ್ತಮವಾಗಿದೆ. ಪ್ರಸ್ತುತಪಡಿಸುತ್ತಿರುವ ಶ್ರೀ ಓಎಲ್ ನಾಗಭೂಷಣ ರವರು ವಚನದ ಸಾರವನ್ನು ಬಹಳ ಸರಳವಾಗಿ ಅರ್ಥವಾಗುವಂತೆ ವಿವರಿಸಿರುವ ರೀತಿ ಮೆಚ್ಚುಗೆಯಾಗಿದೆ. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಹಿಂದಿ ಪಾಠ ಕಾರ್ಯಕ್ರಮದ ಸ್ವರೂಪ ಬದಲಾವಣೆ ನನಗೆ ಬಹಳ ಸಂತೋಷ ತಂದಿದೆ. ದಿನಾಂಕ 11/6/26 ಸಂಜೆ 4:30 ಪ್ರಸಾರವಾದ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಪ್ರಸಾರವಾದ ಅವಧಾನ ಮಂಜರಿ ಕಾರ್ಯಕ್ರಮ ಬಹಳ ಮನಸೂರೆಗೊಂಡಿತು. ಅಷ್ಟಾವಧಾನ ಎಂದರೆ ಏನು? ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕೇಳುಗರು ಯಾವ ರೀತಿ ಪ್ರಶ್ನೆ ಕೇಳುತ್ತಾರೆ, ಅದಕ್ಕೆ ಅವಧಾನಿಗಳು ಯಾವ ರೀತಿ ಉತ್ತರಿಸುತ್ತಾರೆ ಎನ್ನುವುದನ್ನು ಅಷ್ಟಾವಧಾನಿ ಸೂರ್ಯ ಹೆಬ್ಬಾರ್ ಅವರು ಬಹಳ ಸ್ವಾರಸ್ಯಕರವಾಗಿ ವಿವರಿಸಿದರು. ಈ ಕಾರ್ಯಕ್ರಮ ಕೇಳಿದ ನಂತರ ಒಮ್ಮೆ ಪ್ರತ್ಯಕ್ಷವಾಗಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಇಚ್ಛೆ ಮೂಡಿದೆ. ಒಂದು ಉತ್ತಮ ಕಾರ್ಯಕ್ರಮ ನಡೆಸಿಕೊಟ್ಟ ಸುರಭಿ ತಾತಾಚಾರ್ ಅವರಿಗೆ ಹಾಗೂ ಭಾಗವಹಿಸಿದ ಸೂರ್ಯ ಹೆಬ್ಬಾರ್ ಅವರಿಗೂ ಧನ್ಯವಾದಗಳು. ಇದಲ್ಲದೆ ಇನ್ನೂ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿರುವ ಆಕಾಶವಾಣಿಗೆ ಧನ್ಯವಾದಗಳು ಎಂದು ಅವರು ಹೇಳ್ತಾರೆ. ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ರವರ ಮತ್ತೊಂದು ಮಿಂಚಂಚೆ. ನಮಸ್ಕಾರಗಳು. ತಮ್ಮಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೀರಿ, ಇದು ಮೆಚ್ಚುಗೆಯಾಗಿದೆ ಎಂದು ಅವರು ತಿಳಿಸ್ತಾರೆ.
0: ಈಗ ಮಿಂಚಂಚೆಯನ್ನು ಕಳುಹಿಸಿದಂತಹ ಹಾಗೂ ಪತ್ರಗಳನ್ನು ಬರೆದಂತಹ ಎಲ್ಲ ಕೇಳುಗರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಯಾಕೆಂತಂದರೆ ಅವರು ಬರೆದು ಕಳಿಸಿರುವಂತಹ ಎಲ್ಲ ಪತ್ರಗಳನ್ನು ಮಿಂಚಂಚೆಯನ್ನು ಓದಿ ನಾವು ಮುಗಿಸಿದ್ದೇವೆ. ಈಗ ಕರೆಗಳನ್ನು ಸ್ವೀಕರಿಸೋಣ.
1: ಹಾಗೆ ಆಗಲಿ. ನಮಸ್ತೆ ಆಕಾಶವಾಣಿ.
0: ನಮಸ್ಕಾರ. ನಮಸ್ಕಾರ, ಹೇಳಿ
2: ಸರ್. ನಮಸ್ತೆ, ನಾನು ನಾಗಮಧು ಅಂತ ದಟ್ಕಳ್ಳಿಯಿಂದ.
0: ನಾಗಮಧು, ಹೇಳಿ ನಾಗಮಧು ಅವರೇ.
2: ಸರ್, ಒಂದು ಕಾಂಪ್ಲಿಮೆಂಟ್, ಡ್ರಾಮಾಗಳು ಚೆನ್ನಾಗಿ ಬರ್ತಿದೆ, ಜಿ ಶಾಂತಕುಮಾರ್ ಅವರು ಚೆನ್ನಾಗಿ ನಡೆಸ್ಕೊಡ್ತಾರೆ ಡ್ರಾಮಾ.
0: ಓಕೆ.
2: ಪ್ಲಸ್ ನಿಮ್ಮ ನಿಲಯದ ಕಲಾವಿದರನ್ನೇ ಅನೌನ್ಸರ್ಗಳೇ ತಗೊಂಡು ಮಾಡಿಸ್ತಾ ಇರೋದು ಇನ್ನೂ ಅದ್ಭುತ. ಮತ್ತೆ ಅಬ್ಸರ್ವೇಷನ್ ಒಂದು ಎರಡು ಸರ್.
0: ಹೇಳಿ ಹೇಳಿ ಹೇಳಿ
2: ಸರ್. ಈಗ ನೀವು ನಿವೇದಿತ ಅವ್ರು ನಡೆಸ್ಕೊಡ್ತಾರಲ್ಲ ಪ್ರೋಗ್ರಾಮ್,
0: ರಸಪ್ರಶ್ನೆ
2: ಕಾಂಪಿಟೇಟಿವ್ ಪರೀಕ್ಷೆಗೆ ಅಂತ ಅನೌನ್ಸ್ ಮಾಡ್ತಾರೆ.
0: ಹೌದು.
2: ಮತ್ತೆ ಬೇರೆಯವ್ರು ಯಾರ್ಯಾರೋ ಮಾಡ್ದೆ ಅವ್ರಿಗೆ ಲಿಟ್ಲು ಕೇಳೋದು ಒಂಥರ ಆಕ್ಷಾಸ್ಪದ. ಅದು ಹುಡುಗರಿಗೂ ಅವ್ರ ತಮ್ಮಂದಿರೋ ಅವ್ರ ಮಕ್ಕಳು ಕೊಟ್ರೆ ಅದು ಸ್ವಲ್ಪ ಅವ್ರು ಎಜುಕೇಟ್ ಆದಂಗೂ ಆಗುತ್ತೆ.
0: ಹೌದು ಹೌದು.
2: ಮತ್ತೆ ಇನ್ನೊಂದು, ಮಹಿಳಾ ಪ್ರೋಗ್ರಾಮ್ದಲ್ಲಿ ಮಹಿಳೆಯರಿಗೆ ಅಂತ ಇರೋದ್ರಿಂದ ಗಂಡಸರು ಕೂಡ ಕೆಲವರು ಕಾಲ್ ಮಾಡ್ಬಿಡ್ತಾರೆ.
0: ಅದು ಅವರವರ ಪ್ರಜ್ಞೆಗೆ ಬಿಟ್ಟಂತದ್ದು.
2: ಸರಿ, ಅರ್ಥ ಆಗಿಲ್ಲ. ಇವ್ರು ಹೇಳ್ಬಿಡ್ಬೇಕು ಸರ್, ನಡೆಸ್ಕೊಡ್ತಾರಲ್ಲ ನಿಮ್ಮ ಅವರು. ಇದು ಪ್ಯೂರ್ಲಿ ಅಂದ್ರೆ ಇವ್ರಿಗೆ ಹೆಂಗಸ ಮಹಿಳೆಯರಿಗೆ ಮಾತ್ರ ಅಂತ ಹೇಳ್ಬಿಟ್ರೆ ಸರಿ.
0: ಏನು ಗೊತ್ತಾ ನಾಗಮಧು ಅವರೇ, ನಾವು ಆ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಗಮನಿಸಿದ್ದೇವೆ. ಅವರು ಫೋನ್ ಮಾಡಿ ನನ್ನ ತಂಗಿಗೋ ಅಕ್ಕಂಗೋ ಹೆಂಡತಿಗೋ ಮಗಳಿಗೋ ಏನೋ ಆಗಿದೆ ಅಂತ ಅವ್ರು ಕೇಳ್ತಾರೆ. ಅದು ನೇರವಾಗಿ ಅವರು ಹೆಣ್ಮಕ್ಳು ಕರೆ ಮಾಡಿದ್ರೆ ನೇರವಾಗಿ ಅವ್ರಿಗೆ ವಿಷಯ ಹೋಗುತ್ತೆ. ಆದರೆ ಇವರೇ ಕರೆ ಮಾಡೋದ್ರಿಂದ ನೀವು ಹೇಳಿದಾಗೆ ಒಂದು ಆಭಾಸ ಆಗುತ್ತೆ ಅದು ಕಾರ್ಯಕ್ರಮದಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಅವರ ಗಮನಕ್ಕೆ ನಾವು ತರ್ತೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಹೇಳ್ತೇವೆ, ಇದು ಹೆಣ್ಣು ಮಕ್ಕಳೇ ನೇರವಾಗಿ ಕರೆಯನ್ನು ಮಾಡಬೇಕು ಅಂತ ಹೇಳಿ.
2: ಇನ್ನೊಂದು ಸರ್
0: ಹೇಳಿ,
2: ವೈದ್ಯರೊಂದಿಗೆ ಸಂಭಾಷಣೆ ಮಾಡ್ತಿರಲ್ಲ,

0: ಲ್ಯಾಬಲ್ಲಿ ಮಾತಾಡುವಾಗ ಅವರು ಯಾರೋ ಕ್ವಶನ್ ಕೇಳಿದ್ರೆ ಡೈರೆಕ್ಟ್ ಆಗಿ ವೈದ್ಯರನ್ನ ಕೊಡೋದು ಸರಿ ಸರಿ. ಇವ್ರು ಏನ್ ಮಾಡ್ತಾರೆ, ವೈದ್ಯರಿದ್ದಾರೆ ಮಾತಾಡಿ, ಆಮೇಲೆ ಇನ್ನೊಂದು ಹೇಳ್ತೀನಿ ನಮಸ್ಕಾರ ಮತ್ತೆ ಅದು ಬಿಟ್ಬಿಡ್ಬೇಕು. ಇರೋದೇ 20-30 ನಿಮಿಷ ಜೈದಲ್ಲಿ ಅನೌನ್ಸ್ ಮಾಡು ಫಸ್ಟ್ ಏನೆ ನಮಸ್ಕಾರ ಎಲ್ಲ ಹೇಳದ್ ಬೇಡ, ನೀವು ಹೆಸರು ಊರು ಮತ್ತೆ ಸಮಸ್ಯೆ ಅಷ್ಟು ಹೇಳಿ
1: ಅಂತ
0: ಹೇಳ್ಬಿಟ್ಟು ಅವ್ರು ಫೋನ್ ಮಾಡೋ ಡೈರೆಕ್ಟ್ ಆಗಿ ನೀವು ಹೇಗಿದ್ರು ಒಂದೇ ಟೇಬಲ್ ಮೈಕ್ ಇಟ್ಕೊಂಡು ಕೂತ್ಕೊಂಡಿರೋದ್ರಿಂದ ಡೈರೆಕ್ಟ್ ವೈದ್ಯರ ಅನೌನ್ಸ್ ಮಾಡ್ಲಿ ಆನ್ಸರ್ ಮಾಡ್ಲಿ.
1: ಓಕೆ ಆಗ್ಬಹುದು, ನೋಡೋಣ ಒಂದಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋಣ ಸಂಬಂಧಪಟ್ಟ ಗಮನಕ್ಕೆ ತರುತ್ತೆ. ಖಂಡಿತ ತಪ್ಪಿಲ್ಲ ತಪ್ಪಿಲ್ಲ, ಇಂಥ ಈ ಥರದ ಸಣ್ಣ ಸಣ್ಣ ಗ್ರಹಿಕೆಗಳೇ ಅಥವಾ ಅಬ್ಸರ್ವೇಷನ್ಸೇನೆ ನಮಗೆ ಬಹಳ ಅನುಕೂಲಕರವಾಗುತ್ತೆ, ಒಂದಷ್ಟು ಬದಲಾವಣೆಗೆ ಅವಕಾಶ ಆಗುತ್ತೆ ಖಂಡಿತ.
0: ನಮಸ್ಕಾರ. ಇನ್ನೊಂದು ಸರ್ ಹೇಳ್ಬೋದು, ಹೇಳ್ತಾ ಇರ್ಬೋದು,
1: ಹೇಳಿ.
0: ಈ ಮೀನಾ ಅವರು ಮತ್ತೆ ಭಾರತಿ ಅವರು ಮತ್ತೆ ಲೋಕೇಶ್ವರಿ ಅವರು ಮತ್ತೆ ಪದ್ಮಿನಿ ಅವರು ಇವ್ರು ಯಾವ್ದು ಸರಿಯಾಗಿ ಇನ್ ಟ್ರಾನ್ಸ್ಫರ್ಗಳಾದ್ರ ಅಥವಾ ಪ್ರಮೋಷನ್ ಸಿಕ್ಕಿ ಇದ್ ಮಾಡ್ತಾರ, ಸೊ ಹೇಳದವ್ರು ಹೇಳ್ಬೋದು ಸರ್ ತಾವು ಅದನ್ನ.
1: ನೀವು ಎಲ್ಲಿರೋದು ನಾಗಮಧು ಅವರೇ?
0: ನಾನು ಮೈಸೂರು ದಟ್ಗಳ್ಳಿ ಸರ್.
1: ಆಕಾಶವಾಣಿಗೊಮ್ಮೆ ಭೇಟಿ ಮಾಡಿ
0: ಸರ್,
1: ಆಕಾಶವಾಣಿಗೊಮ್ಮೆ ಭೇಟಿ ಮಾಡಿ ಮಾತಾಡುವ. ನಮಸ್ಕಾರ. ಅಹಿರಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ರ ಆಗ್ತಾ ಇದೆ, ಕಡೆಯ ಕರೆಯನ್ನ ಸ್ವೀಕರಿಸೋಣ. ಹಲೋ ಆಕಾಶವಾಣಿ, ನಮಸ್ಕಾರ. ನಮಸ್ಕಾರ,
2: ಹಲೋ
1: ಹೇಳಿ. ನಮಸ್ಕಾರ. ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ, ಕಾರ್ಯಕ್ರಮವನ್ನು ಮುಗಿಸೋಣ. ಅಹಿರಿ ಕೆಳಗರೆ, ತಾವೆಲ್ಲರೂ ಕೂಡ ಒಂದು ವಾರದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಗಳನ್ನು ಕೇಳಿ, ಕಾರ್ಯಕ್ರಮಗಳನ್ನು ಗಮನಿಸಿ, ಏನೇನು ಇತ್ತು ಏನೇನು ಇರಬಾರದಾಗಿತ್ತು ಇದೆಲ್ಲವನ್ನು ಕುರಿತಂತೆ ಬಹಳ ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡೋದ್ರ ಮೂಲಕ ಹಂಚಿಕೊಂಡಿದ್ದೀರಿ. ಹಾಗೆಯೇ ಪತ್ರವನ್ನು ಬರೆಯೋದ್ರ ಮೂಲಕ ಆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ವಿವರಣಾತ್ಮಕವಾದಂತಹ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಂಡಿದ್ದೀರಿ. ಹಾಗೆ ಮಿಂಚಂಚೆಯಲ್ಲೂ ಕೂಡ ಆ ಸಂಗತಿಯನ್ನು ತಾವು ತಿಳಿಸಿದಿರಿ. ಮತ್ತೊಮ್ಮೆ ಮಗದೊಮ್ಮೆ ತಮಗೆ ನಮಸ್ಕಾರಗಳನ್ನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತಷ್ಟು ಪತ್ರಗಳ ನಿರೀಕ್ಷೆಯಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಅಹಿರಿ, ಎಲ್ಲರಿಗೂ ನಮಸ್ಕಾರ.
3: ನಮಸ್ಕಾರ.

ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆಹಿರಿ ಪುಟ್ಟಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಕಾರಣ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2025-26 ಆರ್ಥಿಕ ವರ್ಷದಲ್ಲಿ ರಾಜ್ಯದ ಒಟ್ಟು ರಫ್ತು ಪ್ರಮಾಣ ಶೇಕಡ 9.5% ವೃದ್ಧಿಯಾಗಿದ್ದು ಸುಮಾರು 19.7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನ

0: ಸ್ಥಾನಕ್ಕೆ ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೀಜನಲ್ ಆಫೀಸಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟೆ ಮತ್ತೆ ಯಾದಗಿರಿ ತಾಲೂಕು ಅವರು ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು ಮತ್ತೆ ಎಂಪ್ಲಾಯೀಸ್ ಇನ್ ದ ಸೆನ್ಸ್ ಬೆನಿಫಿಷಿಯರಿ ಯಾರಿದ್ದಾರೆ PMEBR ಅಲ್ಲಿ ಅವರೆಲ್ಲ ಬರ್ತಾರೆ. ಅದರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ ಯೋಜನಾದಲ್ಲಿ ಎರಡಿದೆ. ಪಾರ್ಟಿ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗೆ ಬೆನಿಫಿಟ್ ಇದೆ. ಈಗ ಹೊಸದಾಗ ಕೆಲಸಕ್ಕೆ ಜಾಯಿನ್ ಆಗಿದ್ರೆ ಅವರಿಗೆ ಒನ್ ಟೈಮ್ ಬೆನಿಫಿಟ್ 15,000 ಗವರ್ಮೆಂಟ್ ಆಫ್ ಇಂಡಿಯಾ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 months, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 months.
0: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 1 ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12-18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5, ಬಿಜೆಪಿ 2 ಮತ್ತು ಜೆಡಿಎಸ್ 1 ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆಎಸ್ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಸಮಯ ಸರಿಯಾಗಿ 12:05:48. ನಮ್ಮ

0: Juanita Bijara. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಅವರಿಂದ ಭಾಷಣ.
1: ಕಳ್ಳ ಸಾಗಾಣಿಕೆ ಎಂದ ತಕ್ಷಣ ನಮಗೆ ನೆನಪಾಗುವುದು ಲಾರಿಯಲ್ಲಿ ತುಂಬಿಕೊಂಡು ಹೋಗುವ ಕಾಡಿನ ಮರಮಟ್ಟುಗಳು ಅಥವಾ ದನಗಳ ಕಳ್ಳ ಸಾಗಾಣಿಕೆ ಇತ್ಯಾದಿ. ಇದೇ ಸಾಲಿಗೆ ಸೇರಿದ ಇನ್ನೊಂದು ವಿಚಾರವೇ ಮಾನವ ಕಳ್ಳ ಸಾಗಾಣಿಕೆ ಅಥವಾ ಹ್ಯೂಮನ್ ಟ್ರಾಫಿಕಿಂಗ್. ನಾವು ಪತ್ರಿಕೆಗಳಲ್ಲಿ ಓದ್ತೇವೆ ಅಥವಾ ದೂರದರ್ಶನದಲ್ಲಿ ನಾವು ನೋಡ್ತೇವೆ ಕಾಣೆಯಾದವರ, ನಾಪತ್ತೆಯಾದವರ ಮಾಹಿತಿ. ಪೇಟೆಗೆ ಹೋದ ಮಹಿಳೆ ನಾಪತ್ತೆ, ಕಾಲೇಜಿಗೆ ಹೋದಂಥ ಯುವತಿ ಕಣ್ಮರೆ, ಆಟ ಆಡ್ತಾ ಇದ್ದಂಥ ಮಗು ಅದೃಶ್ಯ ಆಗಿದೆ, ಅಂತೆಯೇ ಕೆಲಸಕ್ಕೆ ಹೋದಂತಹ ವೃದ್ಧ ನಾಪತ್ತೆ ಇತ್ಯಾದಿ. ಈಗ ನಮ್ಮ ಮುಂದೆ ನಿಲ್ಲುವಂತಹ ಪ್ರಶ್ನೆ, ಹಾ, ಮನುಷ್ಯರನ್ನು ಕಳ್ಳಸಾಗಾಣಿಕೆ ಮಾಡ್ತಾರೆಯೇ ಅಂತ. ಹೌದು, ಇದು ಅತ್ಯಂತ ಗಂಭೀರವಾದಂಥ ಒಂದು ವಿಷಯ. ಯಾವುದೋ ಊರಿನಲ್ಲಿ ಏನೋ ಆಯಿತು, ನಾಪತ್ತೆಯಾದರೂ ಕಾಣೆಯಾದರೂ ನಮಗೇನು ಅದರಿಂದ ಅಂತ ಅಂದ್ಕೊಂಡು ನಾವು ನಿರ್ಲಕ್ಷ್ಯವನ್ನು ತೋರುವಂಥದ್ದಲ್ಲ. ಬದಲಾಗಿ ಈ ವಿಷಯದ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ. ಮಾನವರನ್ನು ಕದ್ದು ಮಾರಾಟ ಮಾಡ್ತಾರೆ, ಅಂದರೆ ಒಂದು ಊರಿನಲ್ಲಿ ಇರುವವರನ್ನು ಅಪಹರಿಸಿ ಇನ್ನೊಂದು ಊರಿಗೆ ಅಥವಾ ಬಹುದೂರದ ಊರಿಗೆ ತಲುಪಿಸುವಂತಹ ಒಂದು ಅತ್ಯಂತ ಸಮಾಜ ವಿದ್ರೋಹಿ ಘಟನೆ ನಮ್ಮಲ್ಲಿ ನಡೀತಾ ಇದೆ. ಮಾನವ ಕಳ್ಳಸಾಗಾಣಿಕೆ ಎನ್ನುವುದು ಒಂದು ಸಾಮಾಜಿಕ ಪಿಡುಗು, ಹಾಗೂ ಇಂದು ಇದೊಂದು ದೊಡ್ಡ ದಂಧೆಯಾಗಿ ಬೆಳೆದು ಬಿಟ್ಟಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಈ ಕಳ್ಳಸಾಗಾಣಿಕೆಗೆ ಬಲಿಪಶುಗಳಾಗ್ತಾರೆ. ಸಾಮಾನ್ಯವಾಗಿ ಮಧ್ಯಮ ಮತ್ತು ಕೆಳವರ್ಗದ ಬಡಜನರು ಇದಕ್ಕೆ ಸುಲಭವಾಗಿ ಬಲಿಯಾಗುತ್ತಾರೆ. ಯಾರ ಅರಿವಿಗೂ ಬಾರದಂತೆ ತೆರೆಯ ಮರೆಯಲ್ಲಿ ಕತ್ತಲೆಯಲ್ಲಿ ನಡೆಯುವ ಈ ದಂಧೆ ನಮ್ಮ ಸಮಾಜಕ್ಕೊಂದು ಅಭಿಶಾಪವಾಗಿ, ಮೋಸದ ಮಾಯಾಜಾಲವಾಗಿ ವ್ಯಾಪಿಸಿದೆ. ದಂಧೆಕೋರರು ವ್ಯವಸ್ಥಿತವಾಗಿ ಅವ್ಯಾಹತವಾಗಿ ಈ ದುಷ್ಕೃತ್ಯವನ್ನು ನಡೆಸುತ್ತಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ನಾವಿದನ್ನು ಮಕ್ಕಳ ಕಳ್ಳಸಾಗಾಣಿಕೆ, ಹೆಣ್ಮಕ್ಕಳ ಕಳ್ಳಸಾಗಾಣಿಕೆ, ಯುವಕ ಮತ್ತು ವೃದ್ಧರ ಕಳ್ಳಸಾಗಾಣಿಕೆ ಎಂಬ ಮೂರು ವಿಧಗಳನ್ನಾಗಿ ಮಾಡಿಕೊಳ್ಳೋಣ. ಮೊದಲಾಗಿ ಮಕ್ಕಳ ಕಳ್ಳಸಾಗಾಣಿಕೆ. ಅದಾಗುತ್ತಾನೇ ಹುಟ್ಟಿದಂತಹ ಮಗು ತೊಟ್ಟಿಲಿನಿಂದ ಕಾಣೆ, ಅಮ್ಮನ ಮಡಿಲಿನಿಂದ ಮಗು ನಾಪತ್ತೆ, ಶಾಲೆಗೆ ಹೋಗುವ ಪುಟ್ಟ ಮಕ್ಕಳು ಅದೃಶ್ಯ, ಮನೆ ಮುಂದೆ ಆಟ ಆಡ್ತಾ ಇದ್ದಂತಹ ಮಗು ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದೆ, ಹೀಗೆ ಹಲವಾರು ಸುದ್ದಿಗಳನ್ನು ನಾವು ಕೇಳ್ತಾ ಇರ್ತೇವೆ. ಮಕ್ಕಳಿಗೆ ಚಾಕಲೇಟು ಅಥವಾ ತಿಂಡಿಯ ಆಸೆಯನ್ನು ತೋರಿಸಿ ಈ ದಂಧೆಕೋರರು ಅವರನ್ನು ಕೈವಶ ಮಾಡಿಕೊಳ್ತಾರೆ. ಶಾಲೆಗೆ ಅಥವಾ ದಾರಿಯಲ್ಲಿ ಬಂದು ಅಪ್ಪ ಅಥವಾ ಅಮ್ಮ ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ ಎಂದು ಸುಳ್ಳು ಹೇಳಿ ಅಪಹರಿಸುವವರು ಇದ್ದಾರೆ ಇತ್ಯಾದಿಗಳೆಲ್ಲವೂ ನಿರಂತರವಾಗಿ ನಡೆಯುತ್ತಿರುವಂಥ ಈ ಹೊತ್ತಲ್ಲಿ ಯಾವ ಉದ್ದೇಶಕ್ಕಾಗಿ ಮಕ್ಕಳನ್ನು ಅಪಹರಿಸುತ್ತಾರೆ ಎಂದು ಒಂದಷ್ಟು ವಿಚಾರವನ್ನು ವಿಮರ್ಶೆ ಮಾಡೋಣ. ಮೊದಲಾಗಿ ಮಕ್ಕಳಿಲ್ಲದವರಿಗೆ ದತ್ತು ಕೊಡುವುದಕ್ಕಾಗಿ, ಭಿಕ್ಷಾಟನೆಗೆ ತೊಡಗಿಸುವುದಕ್ಕಾಗಿ, ಕೂಲಿ ಕೆಲಸ ಮಾಡಲು ಹಾಗೂ ಚಿಂದಿ ವಸ್ತುಗಳನ್ನು ಆಯುವುದಕ್ಕಾಗಿ, ಅಂಗಾಂಗ ದಾನಕ್ಕಾಗಿ, ಕದ್ದ ಮಕ್ಕಳನ್ನು ಮಕ್ಕಳಿಲ್ಲದವರಿಗೆ ಮಾರಾಟ ಮಾಡಿ ಈ ದಂಧೆಕೋರರು ಸಾವಿರಾರು ರೂಪಾಯಿ ಗಳಿಸುತ್ತಾರೆ. ದೊಡ್ಡ ನಗರಗಳಲ್ಲಿ ಸಾಲಾಗಿ ನಿಂತ ವಾಹನಗಳ ಮಧ್ಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೈಯಲ್ಲಿ ಬಲೂನು, ಪೆನ್ಸಿಲು, ಬೊಂಬಾಯಿ ಮಿಠಾಯಿ ಇತ್ಯಾದಿಗಳನ್ನು ಮಾರಾಟ ಮಾಡುವುದನ್ನು ನಾವು ನೋಡುತ್ತೇವೆ. ಊಟ, ಹಸಿವು ಎಂದು ಹೊಟ್ಟೆಯನ್ನು ಉಜ್ಜುತ್ತಾ ಭಿಕ್ಷೆ ಬೇಡುತ್ತಾರೆ. ಈ ಎಲ್ಲ ಮಕ್ಕಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಯೊಬ್ಬ ದೂರದಲ್ಲಿ ಮರೆಯಲ್ಲಿ ನಿಂತಿರುತ್ತಾನೆ. ಚಿಂದಿ ಬಟ್ಟೆ ಧರಿಸಿದ, ಎಣ್ಣೆ ಕಾಣದ ಕೂದಲಿನ ಈ ಪುಟ್ಟ ಪುಟ್ಟ ಮಕ್ಕಳನ್ನು ಎಲ್ಲಿಂದಲೋ ಕದ್ದು ತಂದು ಭಿಕ್ಷಾಟನೆಗೆ ಹಚ್ಚಿ ಅವರಿಂದ ದುಡ್ಡು ಕಳಿಸುವ ಈ ದುಷ್ಟರು ನಿಜವಾಗ್ಲೂ ಸಮಾಜ ದ್ರೋಹಿಗಳು. ಅಂತೆಯೇ ಈ ಅನಾಥ ಮಕ್ಕಳ ಅಂಗಗಳನ್ನು ಛೇದನ ಮಾಡಿ, ಅಂಗ ಊನ ಮಾಡಿ ಭಿಕ್ಷಾಟನೆಗೆ ಹಚ್ಚುವಂಥ ಕ್ರೂರಿಗಳು ಇದ್ದಾರೆ. ಅವರಿಗೆ ದಿನಕ್ಕೆ ಇಷ್ಟು ದುಡ್ಡನ್ನು ಭಿಕ್ಷಾಟನೆ ಮಾಡಿ ತಂದುಕೊಡಬೇಕೆಂದು ತಾಕೀತು ಮಾಡುತ್ತಾರೆ. ತರದಿದ್ದಲ್ಲಿ ಅವರಿಗೆ ಅಂದು ಊಟ ನೀಡದೆ, ತಿಂಡಿ ನೀರನ್ನು ನೀಡದೆ ಸತಾಯಿಸುತ್ತಾರೆ. ಮೈತುಂಬ ಹೊಡೆದು ಬಡೆದು ಸತಾಯಿಸುತ್ತಾರೆ. ಇನ್ನು ಕೆಲವರು ಕದ್ದು ತಂದ ಮಕ್ಕಳನ್ನ ಕಾರ್ಖಾನೆಗಳಲ್ಲಿ, ಕೈಗಾರಿಕೆಗಳಲ್ಲಿ, ಹೋಟೆಲ್ಗಳಲ್ಲಿ, ರಸ್ತೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಕೆಲಸಕ್ಕೆ ಹಚ್ಚುತ್ತಾರೆ. ಈ ಪುಟ್ಟ ಮಕ್ಕಳ ಅಂಗಾಂಗಗಳನ್ನ ದಾನ ಮಾಡ್ತಾರೆ. ಕಣ್ಣು, ಕಿಡ್ನಿ, ಲಿವರ್, ಮೂಳೆ ಇತ್ಯಾದಿ ಅಂಗಗಳನ್ನ ಮಾರಾಟ ಮಾಡಿ ಲಕ್ಷಗಟ್ಟಲೆ ದುಡ್ಡು ಗಳಿಸುತ್ತಾರೆ. ನಾವಿಲ್ಲಿ ಗಮನಿಸಬೇಕಾದಂಥ ಅಂಶವೆಂದರೆ, ಇಂದು ಮಾನವನ ಚರ್ಮ ಕೂಡ ಅತ್ಯಂತ ಬೇಡಿಕೆಯ ವಸ್ತುವಾಗಿದೆ. ಇಂದು ಹೆಚ್ಚಾಗಿ ನಡೀತಾ ಇರುವಂತಹ ಆಕ್ಸಿಡೆಂಟ್ಗಳು ಅಥವಾ ಬೆಂಕಿಯ ಅವಘಡಗಳ ಸಂದರ್ಭದಲ್ಲಿ ಗಾಯಾಳುವಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುವುದಕ್ಕಾಗಿ ಕೂಡ ಮನುಷ್ಯನ ಚರ್ಮವನ್ನು ಬಳಸಲಾಗುತ್ತದೆ. ಇನ್ನು ಮುಂದೆ ಹೆಣ್ಣುಮಕ್ಕಳು ಅಥವಾ ಮಹಿಳೆಯರ ಅಪಹರಣ ಮತ್ತು ಅವರನ್ನು ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನುವ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ ಕೆಲಸ ಮಾಡುವುದಕ್ಕಾಗಿ, ಮನೆ ಕೆಲಸ ಮತ್ತು ಕೂಲಿ ಕೆಲಸ ಮಾಡುವುದಕ್ಕಾಗಿ, ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ವೇಶ್ಯಾವಾಟಿಕೆಗಾಗಿ ದೇಹವನ್ನು ಮಾರಿ ದುಡ್ಡು ಗಿಟ್ಟಿಸುವುದಕ್ಕಾಗಿ, ಮೊದಲಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಆಯಾ ಆಗಿ, ಅಂದರೆ ಇಂದು ತಂದೆ ಮತ್ತು ತಾಯಿ ಇಬ್ಬರು ದುಡಿಯುವ ಕುಟುಂಬ, ಹಾಗಾಗಿ ಅವರ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಮನೆಯಲ್ಲಿ ಜನ ಬೇಕಾಗ್ತಾರೆ. ಅದಕ್ಕಾಗಿ ಆಯಾಗಳನ್ನು ನೇಮಿಸುವುದಕ್ಕಾಗಿ ಕೆಲವು ಹೆಂಗಸರನ್ನ, ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕಾಗ್ತದೆ. ಇನ್ನು ಯಾರದೋ ಮನೆಯ ಮನೆ ಕೆಲಸಗಳು, ಕೂಲಿ ಕೆಲಸಕ್ಕೆ ಹಚ್ಚುವುದಕ್ಕಾಗಿ ರಸ್ತೆ, ಕಾಂಕ್ರೀಟ್ ಕಟ್ಟಡಗಳನ್ನು ನಿರ್ಮಿಸುವಲ್ಲಿ ಮಹಿಳೆಯರನ್ನ ಬಳಸಿಕೊಳ್ತಾರೆ. ವಯೋವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ, ಅಂದರೆ ಇಂದು ಮಗ ಮತ್ತು ಸೊಸೆ ಅಥವಾ ಮಗಳು, ಅಳಿಯ ಇಬ್ಬರು ದುಡಿಯುವಂತಹ ಈ ಕುಟುಂಬದಲ್ಲಿ, ಈ ವ್ಯವಸ್ಥೆಯಲ್ಲಿ ವಯಸ್ಸಾದಂಥ ವೃದ್ಧರನ್ನ ನೋಡಿಕೊಳ್ಳುವುದಕ್ಕಾಗಿ ಅವರಿಗೆ ವ್ಯವಧಾನವೂ ಇರುವುದಿಲ್ಲ, ಸಮಯವೂ ಇರುವುದಿಲ್ಲ. ಅದಕ್ಕಾಗಿ ಅವರು ಹೋಮ್ ನರ್ಸ್ ಅಥವಾ ಮನೆಯಲ್ಲೇ ಇದ್ದು ಅವರನ್ನು ನೋಡಿಕೊಳ್ಳುವಂತಹ ಮಹಿಳೆಯರನ್ನ ನೇಮಿಸಿಕೊಳ್ತಾರೆ. ಈ ದಂಧೆಕೋರರು ಅಂತಹ ಅವಕಾಶಗಳನ್ನು ಬಳಸಿಕೊಂಡು ಯಾವುದೋ ಊರಿನ ಮಹಿಳೆಯನ್ನ ಎಲ್ಲೋ ತಂದು ನೇಮಿಸ್ತಾರೆ. ಕೆಲವೊಮ್ಮೆ ಆ ಮಹಿಳೆಗೆ ತಾನು ಎಲ್ಲಿದ್ದೇನೆ, ಯಾವ ಊರಲ್ಲಿದ್ದೇನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವುದಿಲ್ಲ. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಹಣದ ಆಮಿಷ ಅಥವಾ ಉದ್ಯೋಗದ ಆಸೆಯೊಡ್ಡಿ ಅವರನ್ನು ಕೂಡ ಈ ದಂಧೆಕೋರರು ಪಟಾಯಿಸುತ್ತಾರೆ. ಇನ್ನು ಇಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅಪಾಯವೂ ಇದೆ. ಇದು ಭಯಂಕರ ಭಸ್ಮಾಸುರನಿದ್ದಂತೆ. ಕೆಲವೊಮ್ಮೆ ಹೆಣ್ಣು ಮಕ್ಕಳು ತಾವು ಹೋಗುವಂಥ ದಾರಿಯಲ್ಲಿ ಬಹಳ ದೂರದವರೆಗೆ ಕಿವಿಗೆ ಮೊಬೈಲ್ ಹಚ್ಚಿಕೊಂಡು ಮಾತನಾಡಿಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಆ ಹೊತ್ತಲ್ಲಿ ಅವರಿಗೆ ಮೈ ಮೇಲೆ ಅರಿವೇ ಇರುವುದಿಲ್ಲ. ಇದೇ ಸಂದರ್ಭವನ್ನು ಬಳಸಿಕೊಂಡು ದುಷ್ಟರು ಅವರನ್ನು ಅಪಹರಿಸುವ ಸಾಧ್ಯತೆ ಇರುತ್ತದೆ. ಇನ್ನು ಮನೆಯಲ್ಲಿ ಬಡತನ, ಬವಣೆ, ಸಂಘರ್ಷಗಳಿದ್ದಲ್ಲಿ ಹೆಣ್ಣು ಮಕ್ಕಳು ಹೊರಗಿನವರನ್ನು ಹೆಚ್ಚು ಅವಲಂಬಿತರಾಗಿ ತನ್ನೆಲ್ಲ ನೋವನ್ನು ಅವರಿಗೆ ಹೇಳಿಬಿಡುತ್ತಾರೆ. ಆಗ ಅತ್ಯಂತ ಆಪ್ತ ಹಿತೈಷಿಯ ಹಾಗೆ ನಟನೆ ಮಾಡುವ ಅವರು ಇವರನ್ನು ಪಟಾಯಿಸಿ ಬಹು ದೂರದ ಊರಿಗೆ ತಲುಪಿಸುತ್ತಾರೆ. ಕೆಲವರು ವಿದೇಶಗಳಲ್ಲಿ ಉದ್ಯೋಗದ ಆಸೆಯನ್ನು ತೋರಿಸಿ ಅಲ್ಲಿಗೆ ಕಳುಹಿಸಿ ಅವರ ಬದುಕನ್ನು ನರಕ ಸದೃಶ ಮಾಡಿಬಿಡುತ್ತಾರೆ. ಇನ್ನು ಪ್ರೇಮಪಾಶಕ್ಕೆ ಸಿಲುಕಿ ಮನೆ ಬಿಟ್ಟು ಬಂದಂತಹ ಪ್ರೇಯಸಿಯನ್ನ ಕೆಲವರು ಮುಂಬಯಿಯ ಕೆಂಪು ದ್ವೀಪದ ಪ್ರದೇಶಕ್ಕೆ ಅಥವಾ ವೇಶ್ಯಾವಾಟಿಕೆಗೆ ತಳ್ಳುತ್ತಾರೆ. ಒಮ್ಮೆ ಈ ನರಕಕ್ಕೆ ಇಳಿದಂತಹ ಯುವತಿ ಮಾನಕ್ಕೆ ಅಂಜಿ, ಮರ್ಯಾದೆಗೆ ಹೆದರಿ ಮತ್ತೆ ಅವಳು ಊರಿಗೆ ಬರುವುದಿಲ್ಲ. ಕೊನೆಯದಾಗಿ ಆಕೆ ಆತ್ಮಹತ್ಯೆಯ ದಾರಿಯನ್ನ ವಿವಶಳಾಗಿ ನೋಡಿಕೊಳ್ಳುವಂತಹ ಪ್ರಸಂಗ ಕೂಡ ಬರ್ತದೆ. ಇನ್ನು ಹಲವರು ಒಪ್ಪಂದದ ಮೇರೆಗೆ ಕೂಲಿ ಕೆಲಸ ಅಥವಾ ಮನೆ ಕೆಲಸ ಮಾಡಿಸುತ್ತಾರೆ. ಚಿಲ್ಲರೆ ಕಾಸನ್ನು ಅವರ ದುಡಿಮೆಗೆ ನೀಡಿ ಅಮಾಯಕ ಹೆಣ್ಮಕ್ಕಳಿಗೆ ಅದನ್ನು ನೀಡ್ತಾ ತಾವು ಸುಖವಾಗಿ ಸಂತೋಷವಾಗಿರುವಂತಹ ದುಷ್ಟರನ್ನು ಕೂಡ ನಾವು ಸಮಾಜದಲ್ಲಿ ಕಾಣುತ್ತೇವೆ. ಇನ್ನು ಅಂಗಾಂಗದಾನಕ್ಕಾಗಿ ಕಣ್ಣು,

ಚರ್ಮ, ಕಿಡ್ನಿ, ಲಿವರ್ ಇತ್ಯಾದಿಗಳನ್ನು ಮಾರಾಟ ಮಾಡಿ ದುಡ್ಡು ಪಡೆಯುವುದಕ್ಕಾಗಿ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವವರು, ಕದ್ದುಕೊಂಡು ಹೋಗುವವರು ಇದ್ದಾರೆ. ಇನ್ನು ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡಿಕೊಂಡು ಹೋಗುವಂತಹ ಇನ್ನೂ ಒಂದು ಕಾರಣ ಏನಂತಂದರೆ ಅವರ ಕೂದಲಿಗಾಗಿ. ಅವರ ಕೂದಲನ್ನು ಚೌರಿ ಅಥವಾ ಕೃತಕ ಕೂದಲನ್ನು ಮಾಡುವುದಕ್ಕಾಗಿ, ಹಾಗೂ ಕ್ಯಾನ್ಸರ್ ಪೀಡಿತರಾದಂತಹ ರೋಗಿಗಳಿಗೆ ವಿಗ್ ಮಾಡುವುದಕ್ಕಾಗಿ ಬಳಸುತ್ತಾರಂತೆ. ಈ ರೀತಿಯಲ್ಲಿ ದಂಧೆಕೋರರು ಯಾರನ್ನೋ ಎಲ್ಲಿಗೋ ತಗೊಂಡು ಹೋಗಿ ಮಾರಾಟ ಮಾಡಿ ಅಪಾರ ದುಡ್ಡನ್ನು ಗಳಿಸುತ್ತಾರೆ. ಇದು ಅನ್ಯಾಯದ, ಸಮಾಜ ದ್ರೋಹದ ಇನ್ನೊಂದು ಕರಾಳ ಮುಖ. ಇನ್ನು ಯುವಕರು ಮತ್ತು ವೃದ್ಧರನ್ನು ಕಳ್ಳ ಸಾಗಾಣಿಕೆ ಯಾಕೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೂಲಿ ಕೆಲಸ ಹಾಗೂ ಮನೆ ಕೆಲಸಕ್ಕಾಗಿ. ಇನ್ನು ಅಂಗಾಂಗ ದಾನಕ್ಕಾಗಿ. ಈ ಮಾನವ ಕಳ್ಳ ಸಾಗಾಣಿಕೆ ಎನ್ನುವುದು ದೇಶಾದ್ಯಂತ ಹರಡಿರುವಂತಹ ಒಂದು ದೊಡ್ಡ ಮಾಯಾಜಾಲ, ಷಡ್ಯಂತ್ರದ ಮಾಯಾಜಾಲ. ಈ ದಂಧೆಕೋರರು ಎಷ್ಟು ಚಾಣಾಕ್ಷರಿರುತ್ತಾರೆ ಎಂದರೆ ಕದ್ದ ವ್ಯಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಬಹುದೂರದವರೆಗೆ ತಲುಪಿಸುವಂತಹ ಅವರದ್ದೇ ಆದಂತಹ ತಂಡ ಇರುತ್ತದೆ, ಕಾರ್ಯತಂತ್ರವಿರುತ್ತದೆ. ಈ ರೀತಿ ಮನುಷ್ಯರನ್ನ ಕದ್ದು ಸಾಗಾಣಿಕೆ ಮಾಡುವಂತಹವರು ತುಂಬಾ ದಿನಗಳಿಂದ ಅವರು ಅದನ್ನು ಗಮನಿಸ್ತಾ ಇರ್ತಾರೆ. ಗಿಡುಗ ಒಂದು ಹಾರಿ ಬಂದು ಒಂದು ಕೋಳಿ ಮರಿಯನ್ನು ಗಬಕ್ಕಂತೆ ಎತ್ತಿಕೊಂಡು ಹೋಗುವ ಹಾಗೆ ಈ ದಂಧೆಕೋರರು ವ್ಯಕ್ತಿಗಳನ್ನು ಪಟಾಯಿಸುವುದಿಲ್ಲ. ಬದಲಾಗಿ ಹಲವಾರು ದಿನಗಳಿಂದ ವ್ಯಕ್ತಿಗಳ ಚಲನವಲನವನ್ನು ಸೂಕ್ಷ್ಮವಾಗಿ ಗಮನಿಸುವಂಥದ್ದು, ಅವರ ಸುತ್ತಮುತ್ತ ಯಾರಿರುತ್ತಾರೆ, ಹೇಗಿರುತ್ತಾರೆ ಇತ್ಯಾದಿ ಎಲ್ಲ ವಿಷಯಗಳನ್ನು, ಆ ಪ್ರದೇಶದ ವಿಚಾರಗಳನ್ನು ಎಲ್ಲವನ್ನೂ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾ ಇರುತ್ತಾರೆ. ಇದನ್ನು ನಾವು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 30,000ಕ್ಕಿಂತಲೂ ಅಧಿಕ ಜನರು ಈ ರೀತಿ ಕಣ್ಮರೆಯಾಗುತ್ತಾರೆ. ಇನ್ನು ಮಾನವ ಅಪಹರಣಕ್ಕೆ ಬಹಳ ಒತ್ತನ್ನು ಕೊಡುವಂತಹ ಅಥವಾ ಈ ದಂಧೆ ಅತ್ಯಧಿಕವಾಗಿ ನಡೆಯುವಂತಹ ಪ್ರದೇಶ ಅಥವಾ ರಾಜ್ಯವೆಂದರೆ ಅಸ್ಸಾಂ, ಹಾಗೂ ಇಲ್ಲಿಯ ರಾಜಧಾನಿ ಗೌಹಟಿ ದೊಡ್ಡ ಹೆಬ್ಬಾಗಿಲಿದ್ದಂತೆ. ಎಲ್ಲಿಂದಲೋ ಕದ್ದು ತಂದಂತಹ ಜನರನ್ನ ವಿಮಾನದ ಮೂಲಕ ತಮಗೆ ಬೇಕಾದ ಊರಿಗೆ ಕಳುಹಿಸಿ ಈ ದಂಧೆಕೋರರು ಹಣವನ್ನು ಪಡೆಯುತ್ತಾರೆ. ಊರಿಗೆ ಬಂದವರು ನೀರಿಗೆ ಬಾರರೆ ಎನ್ನುವಂತಹ ಮತ್ತೊಂದು ನಮ್ಮಲ್ಲಿದೆ. ಖಂಡಿತವಾಗಲೂ ಪಕ್ಕದ ಮನೆಗೆ ಬಂದಂಥವರು ನಮ್ಮ ಮನೆಯ ಬಾಗಿಲನ್ನು ತಟ್ಟಬಹುದು. ಇದು ನಮಗೊಂದು ವಾರ್ನಿಂಗ್ ಅಥವಾ ಎಚ್ಚರಿಕೆಯ ಸಂದೇಶವಾಗಿದೆ. ಹಾಗಾಗಿ ನಾವು ಯಾರೋ ಎಲ್ಲೋ ಕಾಣೆಯಾದರೂ ಅಥವಾ ಅದೃಶ್ಯರಾದರೂ ಕಣ್ಮರೆಯಾದರೂ ಅನ್ನುವಾಗ ಸುಮ್ಮನೆ ಕೂತುಕೊಳ್ಳುವಂಥದ್ದಲ್ಲ. ಬದಲಾಗಿ ಈ ಎಲ್ಲ ವಿಚಾರಗಳು ಯಾಕೆ ನಡೀತವೆ, ಹೇಗೆ ನಡೀತವೆ, ಇದರ ಉದ್ದೇಶಗಳೇನು, ಪರಿಣಾಮಗಳೇನು, ಇಂತಹ ಒಂದು ಸಮಾಜದ ಸ್ವಾಸ್ಥ್ಯಕ್ಕೆ ಒಂದು ತಡೆಯನ್ನು ಉಂಟು ಮಾಡುವಂತಹ ಬಾಧಕವಾದಂಥ ವಿಚಾರವನ್ನು ಹೇಗೆ ತಡೆಯಬಹುದು ಅನ್ನೋದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಹಾಗಾಗಿ ನಾವು ಈ ದೃಷ್ಟಿಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನು ಚಿಂತಿಸೋಣ. ಮೊದಲಾಗಿ ನಾವು ಪ್ರಜ್ಞಾವಂತ ನಾಗರಿಕರಾಗಬೇಕು, ಸಮಾಜದ ಆಗುಹೋಗುಗಳನ್ನು ತಿಳಿದುಕೊಳ್ಳಬೇಕು. ಈಗ ನಮಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನಮ್ಮ ಅಂಗೈಯೊಳಗಿರುವಂತಹ ಮೊಬೈಲಲ್ಲೇ ಸಿಗುತ್ತದೆ, ಅಥವಾ ಪತ್ರಿಕೆಗಳ ಮೂಲಕ ಇರಬಹುದು, ನಮ್ಮ ಮೀಡಿಯಾ ವಾಹಿನಿಗಳ ಮೂಲಕ ಇರಬಹುದು, ದೂರದರ್ಶನ ಇತ್ಯಾದಿಗಳ ಮೂಲಕ ಇರಬಹುದು. ಇಲ್ಲಿ ಸಿಗುವಂತಹ ಎಲ್ಲ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು, ಪಡ್ಕೊಳ್ಬೇಕು, ಹಾಗೂ ನಮ್ಮ ಜೀವನದ ವಿಕಾಸಕ್ಕೆ ಅದನ್ನು ಬಳಸಿಕೊಳ್ಬೇಕು. ಬಗಲ್ ಮೇ ದುಶ್ಮನ್ ಹೇ ಅಂದರೆ ನಮ್ಮ ಪಕ್ಕದಲ್ಲೇ ನಮ್ಮ ಶತ್ರು ಇದ್ದಾನೆ, ನಮ್ಮ ಚಲನವಲನಗಳನ್ನು ಬೇರೆಯವರಿಗೆ ತಿಳಿಸುವವರು ಇರಬಹುದು ಅನ್ನುವಂತಹ ಅರಿವು ನಮ್ಮಲ್ಲಿ ಮೂಡಿ ಬರಬೇಕು, ಹಾಗೂ ನಾವು ಜಾಗರೂಕರಾಗಬೇಕು. ಪುಟ್ಟ ಮಕ್ಕಳನ್ನು ಅಪರಿಚಿತರ ಬಳಿಯಲ್ಲಿ ಬಿಡಬಾರದು. ಅಪರಿಚಿತರು ಕೊಡುವಂತಹ ಚಾಕಲೇಟು ಅಥವಾ ಇನ್ಯಾವುದೋ ದುಡ್ಡಿಗೆ ಅಥವಾ ತಿಂಡಿಗೆ ಆಸೆ ಪಡದಂತೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ಅಪರಿಚಿತರು ಬಂದು ನಿಮ್ಮಪ್ಪ ಕರೆತರಲು ಹೇಳಿದ್ದಾರೆ ಎಂದಾಗ ನನ್ನ ಅಪ್ಪನ ಹೆಸರೇನು ಅಥವಾ ತನ್ನ ಮನೆಯ ಮಾಹಿತಿಯನ್ನು ಮಕ್ಕಳು ಅವರಲ್ಲಿ ಕೇಳುವಂತಹ ಒಂದು ಮಾಹಿತಿಯನ್ನು, ಮಾರ್ಗದರ್ಶನವನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು. ಅಥವಾ ಮಕ್ಕಳಿಗೆ ಒಂದು ಕೋಡೆಡ್ ನಂಬರನ್ನು ತಿಳಿಸಿ ಬಂದಂಥ ಅಪರಿಚಿತನಲ್ಲಿ ಆ ನಂಬರ್ ಏನು ಹೇಳವು ಅಂತ ಹೇಳಿಕೊಂಡು ಕೇಳಿದಾಗ ಖಂಡಿತವಾಗಲೂ ಬಂದಂತಹ ಕಳ್ಳ ಅಥವಾ ದಂಧೆಕೋರರು ಯಾರಿದ್ದಾರೆ ಅವರು ಕಸಿವಿಸಿಯಾಗಿ ಕಾಲು ಕೀಳುತ್ತಾರೆ. ಇನ್ನು ಅಪರಿಚಿತರು ಬಂದು ನಿಮ್ಮ ಮನೆಯಲ್ಲಿ ಅಪ್ಪ ಇದ್ದಾರಾ, ಅಮ್ಮ ಇದ್ದಾರಾ ಎಂದು ಕೇಳಿದಾಗ ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಅಪ್ಪ ಇಲ್ಲ, ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಈ ರೀತಿ ಹೇಳ್ತಾರೆ. ಆಗ

0: ಅಪರಿಚಿತರಿಗೆ ಬಹಳ ಸುಲಭದಲ್ಲಿ ಈ ಮಕ್ಕಳನ್ನ ಅಥವಾ ಮನೆಯಲ್ಲಿರೋರನ್ನ ದೋಚುವುದು, ಪಟಾಯಿಸುವಂತಹ ಕಾರ್ಯವನ್ನ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಯಾರು ಬಂದು ಕೇಳಿದರೂ ಕೂಡ, ಅಪ್ಪ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಮನೆಯೊಳಗಿದ್ದಾರೆ ಅನ್ನುವಂತಹ ಮಾತನ್ನ ಅವರಿಗೆ ಹೇಳಬೇಕೆಂದು ನಾವು ಮಕ್ಕಳಿಗೆ ಕಲಿಸಿಕೊಡಬೇಕು. ಇನ್ನು ಕೆಲವು ಹೆಣ್ಣು ಮಕ್ಕಳು, ನಾನು ಈಗಾಗಲೇ ಹೇಳಿದ ಹಾಗೆ ದಾರಿಯಲ್ಲಿ ಹೋಗುವಾಗ ಉದ್ದಕ್ಕೆ ಗಂಟೆಗಟ್ಟಲೆ ಮೈ ಮೇಲೆ ಪರಿವೇ ಇಲ್ಲದಂತೆ ಮೊಬೈಲಲ್ಲಿ ಮಾತನಾಡಿಕೊಂಡು ಹೋಗುವುದನ್ನು ನಿಲ್ಲಿಸಬೇಕು. ಆ ರೀತಿ ನಾವು ಮಾಡಬಾರದು. ಯಾಕಂತಂದ್ರೆ ಇದರಿಂದ ನಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಕಂಡ ಕಂಡವರಿಗೆಲ್ಲ ಮೊಬೈಲ್ ನಂಬರನ್ನು ನೀಡಬಾರದು. ಅಪರಿಚಿತರನ್ನು ನಂಬಬಾರದು. ಅವರ ಮಾತಿಗೆ ಮರುಳಾಗಬಾರದು. ಆಮಿಷಕ್ಕೆ ಬಲಿಯಾಗಬಾರದು. ಒಂದೇ ಕಡೆಯಲ್ಲಿ ಒಬ್ಬನೇ ವ್ಯಕ್ತಿಯ ಬಳಿಯಲ್ಲಿ ಮೊಬೈಲ್ ಚಾರ್ಜಿಂಗ್ ಅಥವಾ ಅದನ್ನು ಕರೆನ್ಸಿ ಹಾಕಿಸುವಂಥ ಕೆಲಸವನ್ನು ಮಾಡಬಾರದು. ಯಾಕಂತಂದರೆ ನಿಧಾನವಾಗಿ ಅವನು ನಮ್ಮೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಇನ್ನು ತಂದೆ ತಾಯಿಗಳ ಜವಾಬ್ದಾರಿ, ತುಂಬ ಹೆಚ್ಚಿನ ಜವಾಬ್ದಾರಿ ತಂದೆ ತಾಯಿಗಳಿಗೆ ಇದೆ. ನಾವು ನಮ್ಮ ಮಕ್ಕಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಬೇಕು ಹಾಗೂ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಅವರ ಹಿತೈಷಿಗಳಾಗಿ ಅವರಿಗೆ ಮಾರ್ಗದರ್ಶಕರಾಗಿ ನಾವು ದಾರಿ ತೋರಬೇಕು. ಇಲ್ಲವಾದಲ್ಲಿ ಮಕ್ಕಳು ಹೆತ್ತವರನ್ನು ತೊರೆದು ಅಪರಿಚಿತರೊಂದಿಗೆ ಹೊರಟು ಹೋಗುತ್ತಾರೆ. ಇನ್ನು ಹೆಣ್ಣು ಮಕ್ಕಳು ಯೋಗವನ್ನು ಕಲಿತು ಶಾರೀರಿಕವಾಗಿ ಗಟ್ಟಿಯಾಗಬೇಕು. ಎಲ್ಲಿ ನಾವು ಶಾರೀರಿಕವಾಗಿ ಗಟ್ಟಿಯಾಗಿರ್ತೇವೋ ಅಲ್ಲಿ ನಾವು ಮಾನಸಿಕವಾಗಿಯೂ ಗಟ್ಟಿಯಾಗ್ತೇವೆ. ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ಮಾನಸಿಕ ಶಾರೀರಿಕ ಈ ಎರಡೂ ವಿಚಾರಗಳ ಆರೋಗ್ಯ ವರ್ಧಕ ವಿಚಾರವಾಗಿದೆ. ಹಾಗಾಗಿ ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ನಾವು ಶಾರೀರಿಕವಾಗಿ ಸ್ವಸ್ಥರಾಗಿ ಸದೃಢರಾಗ್ತೇವೆ. ಇನ್ನು ಕರಾಟೆಯನ್ನು ಕಲಿತು ಶಾರೀರಿಕವಾಗಿ ಹಾಗೂ ಮಾನಸಿಕ ಶಕ್ತಿಯನ್ನು ಪಡೆದು ನಾವು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇಂದು ನಮ್ಮ ಸರ್ಕಾರ ಶಾಲೆಗಳಲ್ಲಿ ಹೆಣ್ಮಕ್ಕಳಿಗೆ ಕರಾಟೆಯ ಶಿಕ್ಷಣವನ್ನು ಕಡ್ಡಾಯ ಮಾಡಿದೆ. ಎಲ್ಲ ವಿದ್ಯಾರ್ಥಿನಿಯರು ಇದನ್ನು ಕಲಿಯಬೇಕು ಹಾಗೂ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು. ತನ್ಮೂಲಕ ಆತ್ಮವಿಶ್ವಾಸವನ್ನು ಗಳಿಸಬೇಕು. ಎಲ್ಲಿ ಆತ್ಮವಿಶ್ವಾಸ ಇರುತ್ತದೋ ಅಲ್ಲಿ ಖಂಡಿತವಾಗಲೂ ಮಹಿಳೆ ತನ್ನ ಶಕ್ತಿಯನ್ನು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಬಹುದು. ಹೆಡೆ ಎತ್ತಿದ ನಾಗಿಣಿಯಂತೆ ಸೆಟೆದು ನಿಂತ ಹೆಣ್ಮಗಳನ್ನು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇನ್ನು ನಮ್ಮ ಸರ್ಕಾರವೂ ಕೂಡ ಹಲವಾರು ವಿಷಯದಲ್ಲಿ ಜನೋಪಯೋಗಿ ಕಾರ್ಯಗಳನ್ನು ಅಳವಡಿಸಿಕೊಂಡಿದೆ. ಎಷ್ಟೋ ಜನರಿಗೆ ಇದರ ಮಾಹಿತಿಯೇ ಇರುವುದಿಲ್ಲ. ನಮ್ಮ ಸರ್ಕಾರದ ಮಹಿಳಾ ಕಲ್ಯಾಣ ಮಂತ್ರಾಲಯದಲ್ಲಿ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯು ಈ ನಿಟ್ಟಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಚೈಲ್ಡ್ ಲೈನ್ ಅನ್ನುವಂತಹ ಒಂದು ಹೆಲ್ಪ್ ಲೈನ್ ಅನ್ನ ಇದರ ಮೂಲಕ ಕಾರ್ಯಾಚರಿಸ್ತಾ ಇದೆ. 1098 ಇದು ಈ ಚೈಲ್ಡ್ ಹೆಲ್ಪ್ ಲೈನ್ನ ಸಂಪರ್ಕ ಸಂಖ್ಯೆ. ಇದು ಟೋಲ್ ಫ್ರೀ ಆಗಿರುವಂತಹ ಒಂದು ನಂಬರ್ ಆಗಿದೆ. ಇದಕ್ಕೆ ನಾವು ಯಾವಾಗ ಬೇಕಾದರೂ ಕರೆ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು. ಇದು ವರ್ಷ ಇಡೀ 24 ಗಂಟೆನೂ ಕಾರ್ಯಾಚರಿಸ್ತಾ ಇರುವಂತಹ ಒಂದು ಅಭಿವೃದ್ಧಿ ಸಮಿತಿ, ಜನೋಪಯೋಗಿ ಒಂದು ಇಲಾಖೆ. ಹಾಗಾಗಿ ಈ ನಂಬರಿಗೆ ನಾವು ಸಂಪರ್ಕವನ್ನ ಮಾಡಿದರೆ ಅವರು ಖಂಡಿತವಾಗ್ಲೂ ತಕ್ಷಣ ಅದಕ್ಕೆ ತಮ್ಮ ಸ್ಪಂದನೆಯನ್ನ ಪ್ರತಿಸ್ಪಂದನೆಯನ್ನು ತೋರಿಸ್ತಾರೆ. ನಾವೇ ಸಂಕಷ್ಟಕ್ಕೊಳಗಾದಾಗ ಅಥವಾ ಸಂಕಷ್ಟಕ್ಕೆ ಒಳಗಾದಂತಹ ಸಂತ್ರಸ್ತ ಮಗುವನ್ನು ಕಂಡಾಗ ನಾವು ಈ ನಂಬರಿಗೆ 1098 ಚೈಲ್ಡ್ ಲೈನ್ ನಂಬರನ್ನು ಉಪಯೋಗಿಸಬಹುದು. ಇನ್ನು ಮಹಿಳೆಯರು ಸಂಕಷ್ಟಕ್ಕೆ ಒಳಗಾದಂತಹ ಮಹಿಳೆಯರನ್ನು ಕಂಡಾಗ ಅವರಿಗೂ ಕೂಡ ಹೆಲ್ಪ್ ಲೈನ್ ಇದೆ. ಇದರ ಸಂಖ್ಯೆ 1091. ಈ ಸಂಪರ್ಕ ಸಂಖ್ಯೆಯನ್ನು ಬಳಸಿಕೊಂಡು ನಾವು ನಮಗಾದಂತಹ ಕಷ್ಟ ನಷ್ಟ ಅಥವಾ ಸಂತ್ರಸ್ತ ಮಹಿಳೆಯನ್ನು ಬೇರೆಲ್ಲೋ ಕಂಡಾಗ ಅವರ ಪರವಾಗಿ ಕೂಡ ನಾವು ಈ ಸಂಖ್ಯೆಗೆ ಕರೆ ಮಾಡಿ ಅವರ ಸಹಾಯವನ್ನು ಪಡ್ಕೊಳ್ಬಹುದು. ಈ ಚೈಲ್ಡ್ ಲೈನ್ ಅಥವಾ ಈ ಹೆಲ್ಪ್ ಲೈನ್ ಅವರು ಏನು ಮಾಡ್ತಾರಂತಂದರೆ ಸಂತ್ರಸ್ತರಿಗೆ ಆ ಸಮಯದಲ್ಲಿ ಅಗತ್ಯವಾಗಿ ಬೇಕಾದಂತಹ ವೈದ್ಯಕೀಯ ಸಹಾಯ ಹಾಗೂ ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೊಡಬೇಕಾದಂತಹ ಸಪೋರ್ಟು, ಜೊತೆಗೆ ಕಾನೂನಾತ್ಮಕ ಹೋರಾಟಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಕೂಡ ಅವರು ನೀಡುತ್ತಾರೆ. ಈ ಎಲ್ಲವನ್ನು ನಾವು ಅರಿತುಕೊಳ್ಬೇಕು ಹಾಗೂ ಬಳಸಿಕೊಳ್ಬೇಕು. ಇನ್ನು ಜನರನ್ನು ಕಾಪಾಡುವುದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆ, ಮಹಿಳಾ ಪೊಲೀಸ್ ಠಾಣೆಗಳು ಇರ್ತವೆ. ಆದರೆ ಇದರ ಬಳಕೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಇದರ ಜೊತೆಯಲ್ಲಿ ಒಂದು ಗ್ರಾಮದ, ಒಂದು ಪ್ರದೇಶದ, ಒಂದು ದೇಶದ ಜನರಿಗೂ ಕೂಡ ಜವಾಬ್ದಾರಿ ಇದೆ. ಊರಿಗೆ ಬಂದಂತಹ, ಅಲ್ಲಿಲ್ಲಿ ಓಡಾಡುವಂತಹ ಅಪರಿಚಿತರನ್ನು ಎಲ್ಲಾದರೂ ಕಂಡಲ್ಲಿ ಅವರ ಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಜನರೇ ಎಚ್ಚೆತ್ತುಕೊಂಡು ಅವರಿಗೆ ಒಂದು ಪಾಠವನ್ನು ಕಲಿಸುವಂತಹ ಅಥವಾ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನು ನಾವು ಮಾಡಬಹುದು. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಿದರೆ ಇಂತಹ ಸಮಸ್ಯೆಗಳನ್ನು ಬಹಳ ಸುಲಭದಲ್ಲಿ ಪರಿಹರಿಸಿಕೊಳ್ಳಬಹುದು. ಹಾಗೇನೆ ಇಂತಹ ಸಮಾಜದ್ರೋಹಿ ಕೆಲಸ ಮಾಡುವಂತಹವರಿಗೆ ಕಠಿಣ ಶಿಕ್ಷೆಯನ್ನು ನೀಡುವಂತಹ ಕಾನೂನುಗಳು ನಮ್ಮಲ್ಲಿ ಜಾರಿಯಾಗಬೇಕು. ಒಮ್ಮೆ ತಪ್ಪು ಮಾಡಿದಂಥವರು ಪುನಃ ಆ ತಪ್ಪನ್ನು ಮಾಡದಂತೆ ಅಥವಾ ಬೇರೆಯವರಿಗೆ ಅದೊಂದು ಪಾಠವನ್ನು ಕಲಿಸುವ ರೀತಿಯಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ನೀಡುವಂತಹ ವ್ಯವಸ್ಥೆಯು ಜಾರಿಗೆ ಬರಬೇಕು. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರೂ ಇರುತ್ತಾರೆ ಎನ್ನುವ ಮಾತೊಂದಿದೆ. ಹಾಗೆಯೇ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಅಂದರೆ ಕಾಯಿಲೆ ಬರೋದಕ್ಕೆ ಮುಂಚೆಯೇ ಮುಂಜಾಗ್ರತೆ ವಹಿಸುವುದು ಕ್ಷೇಮ ಎನ್ನುವಂತೆ ನಾವೆಲ್ಲರೂ ಪ್ರಜ್ಞಾವಂತ ನಾಗರಿಕರಾಗಿ ಈ ಸಾಮಾಜಿಕ ಪಿಡುಗಿನ ಬಗ್ಗೆ ಅರಿತುಕೊಂಡು ನಾವೂ ತಿಳಿದುಕೊಳ್ಳೋಣ, ಇತರರಿಗೆ ತಿಳಿಸೋಣ. ಆ ಮೂಲಕ ಸ್ವಸ್ಥ ಸದೃಢ ಸಮಾಜದ ನಿರ್ಮಾಣಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ.
1: ಇದುವರೆಗೆ ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು, ಈ ಕುರಿತು ಡಾಕ್ಟರ್ ದುರ್ಗಾರತ್ನ ಸಿ ಇವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಬಿ ಕೆ ಸುಮಿತ್ರಾ ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:31:45. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 12:35 ಎಚ್ ಕೆ ಲಕ್ಷ್ಮಿ ಅವರು ಹಾಡಿರುವ ಭಕ್ತಿಗೀತೆಗಳು, 12:45 ಜನಪದ ಸಂಗೀತ ಅನ್ನಪೂರ್ಣಮ್ಮ ಮತ್ತು ಸಂಗಡಿಗರಿಂದ ಲಕ್ಷ್ಮಮ್ಮನ ಲಕ್ಕಮ್ಮನ ಹಾಡು, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:20 ಜೆಎನ್ ಧರಿತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಚಿತ್ರಗೀತೆಗಳು, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎ ಮಧುವಂತಿ ಅವರ ಹಾಡುಗಾರಿಕೆ,

ಈ ಮಧ್ಯಾಹ್ನ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿಯ ಭರತನಾಟ್ಯ ಕಲಾವಿದೆ ಕೌಸ್ತುಭ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ವಿ ಕೀರ್ತನ. 4:30 ಹಿಂದಿ ಚಿತ್ರಗೀತೆಗಳು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಆರು ಗಂಟೆ ಹತ್ತು ನಿಮಿಷಕ್ಕೆ ವಚನ ಬಾನುಲಿ ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಕೇಳುವಿರಿ. ಈ ವೀಕ್ಷಕ ವಿವರಣೆಯು ಸಂಜೆ 6:50 - 7:34, 7:45 - 8:45 ಹಾಗೂ 9:15 ಪಂದ್ಯದ ಮುಕ್ತಾಯದವರೆಗೆ ಕೇಳಬಹುದು. ಇನ್ನುಳಿದಂತೆ ನಿಲಯದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನ ಮೂಲಕ ಆಲಿಸಬಹುದು. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯ ಮಾಡಿಕೊಂಡಿರಿ. ಸಮಯ ಸರಿಯಾಗಿ 12:35. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಜೆಎನ್ ಧರಿತ್ರಿ ಅವರು ಹಾಡಿರುವ ಕೆಲವು ಲಕ್ಷ್ಮೀ ಎಚ್ ಕೆ ಅವರು ಹಾಡಿರುವ ಕೆಲವು ಭಕ್ತಿಗೀತೆಗಳ ಪ್ರಸಾರವಾಗಲಿದೆ. ಮೊದಲಿಗೆ ಕೇಳಿ ಒಂದು ಉಗ ಭೋಗ, ನಂತರ ದೇವರ ನಾಮ. ಬಾ ರಂಗ ಎನ್ನ ನಾಲಿಗೆಯಲ್ಲಿ ಸದಾ ಹರಿನಾರಾಯಣ ನಾಮದ ಸ್ಮರಣೆ.

ಪುರಂದರದಾಸರ ಒಂದು ರಚನೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕನಕದಾಸರ ರಚನೆಯಲ್ಲಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಈ ದೇಹದೊಳಗೋ ನಿನ್ನೊಳು ದೇಹವೋ.

ಇದುವರೆಗೆ ಲಕ್ಷ್ಮೀ ಎಚ್ ಕೆ ಅವರು ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:45:35. ಜನಪದ ಸಂಗೀತ ಕಾರ್ಯಕ್ರಮ ಅನ್ನಪೂರ್ಣಮ್ಮ ಮತ್ತು ಸಂಗಡಿಗರಿಂದ ಲಕ್ಕಮ್ಮನ ಹಾಡು.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣಮ್ಮ ಮತ್ತು ಸಂಗಡಿಗರಿಂದ ಲಕ್ಕಮ್ಮನ ಹಾಡು ಕೇಳಿದಿರಿ.
1: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
2: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆಯಲ್ಲಿದ್ದೆ ಅಷ್ಟೇ. ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
1: ಓಹೋ, ಏನ್ ಕಾರ್ಯಕ್ರಮ?
2: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಪ್ರಸಾರ ಆಗತ್ತೆ.
1: ಯಾವಾಗಿಂದ ಪ್ರಾರಂಭ ಆಗೋದು?
2: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11 to 12. ಮರಿದೆ ಕೇಳ್ತೀರಾ ಅಲ್ವಾ?
0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿ ಶ್ರೀ ಶರಶ್ಚಂದ್ರ ರಾನಡೆ ಅವರು.
4: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ನಾವು PMEGP ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂದ್ರೇನು ಮತ್ತು ಅದರ ಮುಖ್ಯಾಂಶಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇಶದಲ್ಲಿ ನಿರುದ್ಯೋಗಗಳ ಪ್ರಮಾಣ 6.6% ಇದರಲ್ಲಿ ಗ್ರಾಮೀಣ ನಿರುದ್ಯೋಗ ಪ್ರಮಾಣ 4.6% ಈ ನಿರುದ್ಯೋಗಿಗಳಲ್ಲಿ 80% ಜನ ಯುವಕರಾಗಿದ್ದು 67% ಯುವಕರು ಪದವೀಧರ ನಿರುದ್ಯೋಗಿಗಳಾಗಿದೆ. ಇಂದಿನ ಯುವಕರು ಸ್ವಂತದ್ದೊಂದು ಉದ್ಯಮ ಅಥವಾ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಸಿದ್ಧರಾಗಿದ್ದಾರೆ, ಆದರೆ ಅವರಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯ ಅವಶ್ಯಕತೆ. ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಕೃಷಿ ಮತ್ತು ಆಹಾರ ಆಧಾರಿತ ವಲಯದ ಅರ್ಹ ಫಲಾನುಭವಿಗಳು, ಸಾಂಪ್ರದಾಯಿಕ ಕುಶಲಕರ್ಮಿಗಳು, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಸೂಕ್ಷ್ಮ ಉದ್ಯಮ ಸ್ಥಾಪಕರಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರವೇ ಕೇಂದ್ರ ಸರ್ಕಾರ ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯನ್ನು ಜಾರಿಗೆನಿದೆ. ಈ ಯೋಜನೆ PMEGP ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ಭಾರತ ಸರ್ಕಾರದ MSME ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದಿಂದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು 2008 ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವನ್ನು KVIC ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, KVIBS ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು, DIC ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ತೆಂಗು ಮಂಡಳಿ ಮತ್ತು ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗ್ತಾ ಇದೆ. ದೇಶಾದ್ಯಂತ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸಲು 2021-22 ರಿಂದ 2025-26 ಅವಧಿಗೆ ಜಾರಿಗೊಳಿಸಲಾಗಿದ್ದಂತಹ ಈ ಯೋಜನೆಯನ್ನು 2026-27 ಅವಧಿಗೆ ಈಗ ವಿಸ್ತರಿಸಲಾಗಿದೆ. ಯೋಜನೆಯ ಒಟ್ಟು ವೆಚ್ಚ 13,554.42 ಕೋಟಿ ರೂಪಾಯಿಗಳಾಗಿದೆ. ಯೋಜನೆಯ ಉದ್ದೇಶ ಏನು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಹೊಸ ಸ್ವಉದ್ಯೋಗ ಉದ್ಯಮಗಳ ಯೋಜನೆಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶವನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಸೃಷ್ಟಿ ಮಾಡ್ತಕ್ಕಂಥದ್ದು. ಎರಡನೇದಾಗಿ, ವ್ಯಾಪಕವಾಗಿ ಹರಡಿರತಕ್ಕಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸ್ಥಳದಲ್ಲಿ ಸ್ವ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸತಕ್ಕಂಥದ್ದು. ಮೂರನೇದಾಗಿ, ಗ್ರಾಮೀಣ ಯುವಕರು ನಗರ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ತಡೆಯಲು ದೇಶದ ಸಾಂಪ್ರದಾಯಿಕ ಮತ್ತು ಭವಿಷ್ಯದ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿ ಯುವಕರ ದೊಡ್ಡ ಭಾಗಕ್ಕೆ ನಿರಂತರ ಹಾಗೂ ಸುಸ್ಥಿರ ಉದ್ಯೋಗವನ್ನು ಒದಗಿಸ್ತಕ್ಕಂಥದ್ದು. ನಾಲ್ಕನೇದಾಗಿ, ಕುಶಲಕರ್ಮಿಗಳ ವೇತನಗಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಐದನೇದಾಗಿ, ಗ್ರಾಮೀಣ ಮತ್ತು ನಗರ ಉದ್ಯೋಗದ ಬೆಳವಣಿಗೆಯ ದರದಲ್ಲಿ ಹೆಚ್ಚಳ ಆಗಲಿಕ್ಕೆ ಕೊಡುಗೆಯನ್ನು ನೀಡತಕ್ಕಂಥದ್ದು. ಆರನೇದಾಗಿ, ಗ್ರಾಮೀಣ ಹಾಗೂ ನಗರ ಯುವ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯನ್ನು ನೀಡತಕ್ಕಂಥದ್ದು. ಇನ್ನು ಏಳನೇದಾಗಿ, ದೇಶದಲ್ಲಿ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಯನ್ನು ಬೆಂಬಲಿಸತಕ್ಕಂಥದ್ದು. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಯೋಜನೆಯಡಿ ಯೋಜನೆ ಮತ್ತು ಫಲಾನುಭವಿಯ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35% ಸಹಾಯಧನವನ್ನು ಒದಗಿಸಲಾಗ್ತದೆ. ಈ ಸಹಾಯಧನವನ್ನು ಮಾರ್ಜಿನ್ ಮನಿ ಅಂತೇಳಿ ಕರೀತೇವೆ. ಇದು ಫಲಾನುಭವಿಗಳಿಗೆ ನೀಡಲಾಗ್ತಕ್ಕಂತಹ ಸಾಲದ ಮೊತ್ತದ ಭಾಗವಾಗಿದ್ದು ಇದನ್ನು ಸರ್ಕಾರವು ನೇರವಾಗಿ ಬ್ಯಾಂಕಿಗೆ ಪಾವತಿ ಮಾಡುತ್ತದೆ. ಇನ್ನು ಎರಡನೇದಾಗಿ, ವಿಶೇಷ ವರ್ಗಗಳಾಗಿರ್ತಕ್ಕಂತಹ ಪರಿಶಿಷ್ಟ ಜಾತಿ, ಪಂಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಮುಂತಾದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಅಂತಕ್ಕಂಥದ್ದು ಈ ಯೋಜನೆಯಡಿ ದೊರಕುತ್ತೆ. ಈ ವರ್ಗ ಗ್ರಾಮೀಣ ಫಲಾನುಭವಿಗಳಿಗೆ 35% ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ 25% ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಮೂರನೇದಾಗಿ, ಉತ್ಪಾದನಾ ವಲಯವು 50 ಲಕ್ಷ ರೂಪಾಯಿ ಮತ್ತು ಸೇವಾ ವಲಯವು 20 ಲಕ್ಷ ರೂಪಾಯಿಗಳವರೆಗೆ ಈ ಯೋಜನೆಯಡಿ ಸಾಲವನ್ನು ಪಡೆಯುವಂಥ ಅರ್ಹತೆಯನ್ನು ಹೊಂದಿವೆ. ಇನ್ನು ನಾಲ್ಕನೆಯದಾಗಿ, ಈ ಯೋಜನೆಯಡಿ 10 ಲಕ್ಷ ರೂಪಾಯಿವರೆಗಿನ ಸಾಲಗಳಿಗೆ ಮೇಲಾಧಾರ ಅಂತಕ್ಕಂಥದ್ದು ಅಗತ್ಯವಿರುವುದಿಲ್ಲ, ಅಂದರೆ ಕೊಲಾಟ್ರಲ್ ಸೆಕ್ಯುರಿಟಿ ಬೇಕಾಗಿಲ್ಲ. ಇನ್ನು ಐದನೇದಾಗಿ, ಈ ಯೋಜನೆಯಡಿ ಅರ್ಹ ಅರ್ಜಿದಾರರು ತಮ್ಮ ವರ್ಗ ಮತ್ತು ಸ್ಥಳವನ್ನು ಆಧರಿಸಿ 15%-35% ಸಹಾಯಧನದೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ಇನ್ನು ಆರನೇದಾಗಿ, ಇನ್ನೆಯಡಿ ದುರ್ಬಲ ವರ್ಗದವರಿಗೆ ಯೋಜನಾ ವೆಚ್ಚದ 95% ಮತ್ತು ಸಾಮಾನ್ಯ ವರ್ಗದವರಿಗೆ 90% ಸಾಲ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಇನ್ನು ಏಳನೇದಾಗಿ, ಫಲಾನುಭವಿ 5%-10% ಸ್ವಂತ ಕೊಡುಗೆಯನ್ನು ನೀಡಬೇಕಾಗ್ತದೆ. ಇನ್ನು ಈ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಡಿ ಹೇಗೆ ವರ್ಗೀಕರಿಸಿದ್ದಾರೆ ಅಂತ ನಾವು ನೋಡೋಣ. ಈ ಯೋಜನೆಯಡಿ ಫಲಾನುಭವಿಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ, ನಗರ ಪ್ರದೇಶದ ಸಾಮಾನ್ಯ ವರ್ಗದವರು ತಮ್ಮ ಸ್ವಂತ ಪಾಲು 10% ನೀಡಬೇಕು. ಸರ್ಕಾರ 15% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು 90% ಸಾಲವನ್ನು ನೀಡುತ್ತವೆ. ಇನ್ನು ಎರಡನೇ ವರ್ಗದ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದವರು 10% ತಮ್ಮ ಸ್ವಂತ ಕೊಡುಗೆಯನ್ನು ನೀಡಬೇಕು. ಸರ್ಕಾರ ಅಂತಕ್ಕಂಥದ್ದು 25% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು 90% ಸಾಲವನ್ನು ನೀಡುತ್ತವೆ. ಇನ್ನು ಗ್ರಾಮೀಣ ಪ್ರದೇಶದ ವಿಶೇಷ ವರ್ಗದವರು 5% ಮತ್ತು ಸ್ವಂತ ಪಾಲನ್ನು ಆ ಒಂದು ಪ್ರಮಾಣದಲ್ಲಿ ನೀಡಿದರೆ ಸಾಕು. ಸರ್ಕಾರವು 35% ಸಹಾಯಧನವನ್ನು ನೀಡುತ್ತದೆ. ಬ್ಯಾಂಕುಗಳು 95% ಸಾಲವನ್ನು ಒದಗಿಸುತ್ತದೆ. ಇನ್ನು ಈ PMEGP ಅಂತಕ್ಕಂಥ ಒಂದು ಕಾರ್ಯಕ್ರಮ ಯಾವ ಯಾವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ನೋಡೋಣ. ಈ PMEGP 4 ವರ್ಗದ ಉದ್ಯಮಗಳನ್ನು ಬೆಂಬಲಿಸಿದೆ. ಮೊದಲನೇದಾಗಿ, ಆಹಾರ ಮತ್ತು ಕೃಷಿ ಉದ್ಯಮಗಳು. ಎರಡನೇದು, ಸೇವಾ ವಲಯದ ಉದ್ಯಮಗಳು. ಮೂರನೇದಾಗಿ, ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ಉದ್ಯಮಗಳು. ನಾಲ್ಕನೇದಾಗಿ, ಇತರ ಉದ್ಯಮಗಳು. ಈ PMEGP ಯೋಜನೆಯಡಿ ಸಹಾಯಧನಕ್ಕೆ ಅರ್ಹವಾಗಿರ್ತಕ್ಕಂತಹ ಆಹಾರ ಮತ್ತು ಕೃಷಿ ಉದ್ಯಮಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ, ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ. ಎರಡನೇದಾಗಿ, ಜಾಮ್ ಜೆಲ್ಲಿ ತಯಾರಿಕೆ. ಮೂರನೇದಾಗಿ, ಉಪ್ಪಿನಕಾಯಿ ತಯಾರಿಕೆ. ನಾಲ್ಕು, ಮಸಾಲಾ ತಯಾರಿಕಾ ಘಟಕಗಳು. ಇನ್ನು ಎರಡನೇದಾಗಿ, ಸೇವಾ ವಲಯ ಉದ್ಯಮಗಳು ಯಾವ್ಯಾವು ಮತ್ತು ಯಾವುದಕ್ಕೆ ಈ ಬೆಂಬಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇನ್ನು ಈ ಒಂದು ಉದ್ದಿಮೆ ಬೆಂಬಲಿಸತಕ್ಕಂತಹ ರಾಸಾಯನಿಕ ಮತ್ತು ಪಾಲಿಮಾರ್ ಆಧಾರಿತ ಉದ್ಯಮಗಳು ಯಾವ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ, ರಬ್ಬರ್ ಫೋಲ್ಡಿಂಗ್. ಎರಡು, ಅಂಟಿಕೊಳ್ಳುವ ಟೇಪ್ಗಳು. ಮೂರನೇದಾಗಿ, ಸಿಮೆಂಟ್ ಮತ್ತು ಪ್ಲೈ ಆಶ್ ಇಟ್ಟಿಗೆಗಳು. ಇತರ ಉದ್ಯಮಗಳಿಗೂ ಕೂಡ ಈ ಯೋಜನೆ ಬೆಂಬಲ ನೀಡುತ್ತದೆ. ಅವುಗಳಲ್ಲಿ ಮೊದಲನೇದಾಗಿ, ನಮಗೆಲ್ಲ ಬಹಳ ಮುಖ್ಯವಾಗಿರತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಯ ಘಟಕಗಳು. ಎರಡನೇದಾಗಿ, ಶೀತಲ ಗೃಹಗಳ ನಿರ್ಮಾಣ. ಇದಕ್ಕೆ ನಾವು ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ 18 ವರ್ಷಕ್ಕೆ ಮೇಲ್ಪಟ್ಟ ಭಾರತೀಯ ನಾಗರಿಕನಾಗಿರಬೇಕು. ಈ ಯೋಜನೆಯಡಿ ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಅರ್ಜಿದಾರರು kvicanline.gov.in PMEGPಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಲು ಅಥವಾ ಹಿಂಬಾಲಿಸಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ PMEGP ID ರಚನೆಯಾಗುತ್ತೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ, ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ, KVIC ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿದಾರರು ಇಚ್ಛಿಸಿದ ಬ್ಯಾಂಕಿಗೆ ರವಾನಿಸ್ತವೆ. ಸಾಲ ಅನುಮೋದನೆಯೊಡನೆ ಸಹಾಯಧನದ ಮೊತ್ತ ಶೇಕಡ 15-30% ತಲುಪಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದನ್ನ ನೋಡಬಹುದು. ಆದ್ದರಿಂದ ಈ ಯೋಜನೆಯ ಒಂದು ಪ್ರಯೋಜನ ಪಡೆದುಕೊಳ್ಳಿಕ್ಕೆ ಯುವಕರು ಮುಂದೆ ಬಂದರೆ ಅವರಿಗೂ ಅನುಕೂಲ, ದೇಶಕ್ಕೂ ಅನುಕೂಲ ಅನ್ನುವ ಮಾತನ್ನು ಹೇಳುತ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
3: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ಧ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ಧಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ

0: 54,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ ಶೇಕಡಾ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ ಶೇಕಡಾ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ 2ನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12 ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟಗಳ ಹಂಚಿಕೆಯ ಬದ್ಧತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್‌ನ ರಕ್ಷಣಾ ಇಲಾಖೆಯ

0: ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟ್ಟಾ ಪೋಲ್ ಡಿಯೆವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮೂರು ಪಂದ್ಯಗಳ ಸರಣಿಯ ಎರಡನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕ್ಯಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ದ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14th, 15th ಹಾಗೂ 16th ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ದ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ದ 3-1 ಗೋಲುಗಳಿಂದ ಜಯ ಸಾಧಿಸಿದವು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟಿನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2 ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2 ಪಂದ್ಯದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 1:20:20. ಈಗ ಕೇಳಿ ಜೆಎನ್ ಧರಿತ್ರಿ ಅವರು ಹಾಡಿರುವ ಕೆಲವು ಭಾವಗೀತೆಗಳು. ಮೊದಲಿಗೆ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯಲ್ಲಿ ಅಲ್ಲೊಂದು ಇಲ್ಲೊಂದು ಬರೆದು ಚೆಲ್ಲಿದ ಚೂರು

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಕೇಂದ್ರವನ್ನು. ಸಮಯವಾಗಿದೆ 1:30:25. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದ ಮೂಲಕ ಕೇಳಲು ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಸಂಖ್ಯೆ ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್. ಗೀತೆಯನ್ನು ರಚಿಸಿದ್ದಾರೆ ಗೌಸ್ ಪಿಯರ್. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಸಾಧನಾ ಶಿಖರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ವಿದುಷಿ ಕೌಸ್ತುಭ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ.
1: ಭರತನಾಟ್ಯ ಆಸಕ್ತಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿಯವರಿಗೆ, ಅಂದ್ರೆ ಅವರಿಗೆ ಭರತನಾಟ್ಯ ಕಲಿಯೋ ಆಸೆ ಇತ್ತು. ನನ್ನ ಮಗಳನ್ನ ಒಂದ್ ಕಲಿಸಿ ಮುಂದ್ ಬರ್ಸೋಣ ಅಂತ ಅನ್ಕೊಂಡ ಅವರ ಆಸಕ್ತಿಯಿಂದ ನನ್ನ 6ನೇ ವಯಸ್ಸಲ್ಲಿ ನನ್ನ ಸೇರಿಸಿದ್ರು.
0: ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಕಾರ್ಯಕ್ರಮದಲ್ಲಿ ನಮಗೆ ಮೊದಲ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ಅಶೋಕಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ ಮತ್ತು ಪುಟ್ಟಿ. ಇವರ ಮೆಚ್ಚಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ

ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ

ಕೆಸರಿನ ಕಮಲ ಚಿತ್ರದ ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ. ಎಚ್ ಡಿ ಮಂಜುರಾಣಿ, ಅಮೃತ ವರ್ಷಿಣಿ, ಜಾನಕಿ ನಾಗರಾಜು, ಸಮುದ್ಯತ

ಮತ್ತು ಸರ್ವಜಿತ್, ವಿಜಯನಗರ 4ನೇ ಹಂತ, ಮೈಸೂರಿನಿಂದ. ಗೀತೆಯ ಗಾಯಕರು ವಾಣಿ ಜಯರಾಮ್, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ನಮ್ಮೂರ ಹಮೀರ ಚಿತ್ರದ ಒಂದು ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಸಾಹಿತ್ಯ ನೀಡಿ ಸಂಗೀತ ಸಂಯೋಜಿಸಿದ್ದಾರೆ ಹಂಸಲೇಖ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು.

ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯ ಗೀತೆ ಮೈಸೂರಿನ ನಂದಿನಿ ಮಮತಾ, ಇಂದು ಶ್ರೀ, ಪ್ರೇರಣಾ ಮತ್ತು ದಿವ್ಯಾ ಅವರ ಅಪೇಕ್ಷೆಯಲ್ಲಿ. ಚಿತ್ರ ಎರಡು ರೇಖೆಗಳು. ಗೀತೆಯ ಗಾಯಕರು ಪಿ ಸುಶೀಲ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್. ಸ್ವರ ಸಂಯೋಜನೆ ಎಂಎಸ್ ವಿಶ್ವನಾಥನ್ ಅವರಿಂದ.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಬಹಳಷ್ಟು ಸಂದೇಶಗಳು ಬಂದಿದ್ದರೂ ಸಹ ಮೊದಲು ಬಂದ ಸಂದೇಶಗಳಿಗೆ ನಾವು ಆದ್ಯತೆ ನೀಡಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳುಹಿಸಿದವರು ಚಿತ್ರ ಶಿವಕುಮಾರ್ ಭದ್ರಾವತಿಯಿಂದ, ಪುಟ್ಟರಾಜಪ್ಪ ರಾಮಕೃಷ್ಣ ನಗರ ಮೈಸೂರಿನಿಂದ, ಸೂರ್ಯನಾರಾಯಣ ಮಂಜುಳಾ ನಾಗಾರ್ಜುನ ಸಿದ್ದರಾಮನ ಹುಂಡಿ ಗ್ರಾಮದಿಂದ, ಸುಧಾರಾಜ್ ಜೆಎಸ್ಎಸ್ ನಗರದಿಂದ, ರಾಮಕೃಷ್ಣ ನಗರದಿಂದ ದಿವಾಕರ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ ಮೈಸೂರಿನಿಂದ, ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್, ಉಲ್ಲಾಸ್ ಹಾಗೂ ಕುಸ್ಮಿತಾ, ಪದ್ಮಾ ದೇವ್ಲಿಂಗೇಗೌಡ ಅಂಕೋಶಪುರ ಬಸರಾಳು ಹೋಬಳಿಯಿಂದ, ಹನುಮನಾಳು ಶಿಲ್ಪಾ ರಮೇಶ್ ಸರಸ್ವತಿ ರಮ್ಯಶ್ರೀ ಪೂಜಶ್ರೀ ಅಂಜುಶ್ರೀ ಕೌಶಿಕ್ ರಾಜ್ ಗಗನ್ ಭುವನ್ ಹೇಮರಾಜು ಜಗದೀಶ್ವರಿ ಅಕ್ಷತಾ ದೀಕ್ಷಿತ್ ಗಣೇಶ್ ನಗರ ಮೈಸೂರಿನಿಂದ, ಚಿಕ್ಕಬೇಗೂರು ಗ್ರಾಮದಿಂದ ಎಂ ಮಲ್ಲೇಶ್ ನೇತ್ರ ಚಿದಂಬರ, ಮೈಸೂರು ರಾಜರಾಜೇಶ್ವರಿ ನಗರ ಟೆಂಪಲ್ ರೋಡ್ ಕೆಬಿ ಸುರೇಶ್, ಸೌಮ್ಯ ರಾಜು ಜಯಂತ್ ದೀಪಕ್ ರಕ್ಷಿತಾ ಗಿರಿಜಾ ಅಶೋಕಪುರಂ ಮೈಸೂರಿನಿಂದ, ರಾಧಾ ಜಯರಾಮ್ ಜೆಪಿ ನಗರದಿಂದ, ಚೈತ್ರ ಮತ್ತು ವಿಶಾಲ್ ರಮಣಿ ಸಿದ್ದಪ್ಪ ಸ್ಕ್ವೇರ್ ಮೈಸೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎನ್ ಮೋಹನ್ ಗೌಡ ಕುಮಾರಿ ಸಂದೀಪ್ ಗೌಡ ಸಂಜನಾ ಈರೇಗೌಡನ ಕುಪ್ಪಲು ಪಾಂಡುಪುರ ತಾಲೂಕಿನಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಶಶಿಧರ್ ವಿಜಯನಗರ ನಾಲ್ಕನೇ ಹಂತ ಮೈಸೂರಿನಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ನಂಜನಗೂಡು ತಾಲೂಕು ತೊರೆಮಾವುನಿಂದ ವೆಂಕಟೇಶ್ ಹನುಮಯ್ಯ ಮಹಾದೇವಸ್ವಾಮಿ ಮತ್ತು ಸಂಗಡಿಗರು, ನಾಗೇಂದ್ರ ಲಕ್ಷ್ಮಿ ಮಮತಾ ಮಹದೇವ್ಪುರ ಮೈಸೂರಿನಿಂದ, ವಿಸ್ಮಯ್ ದೇವ್ ಮತ್ತು ಸಂಗಡಿಗರು ರಾಮಕೃಷ್ಣ ನಗರದಿಂದ, ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿ ಮೈಸೂರಿನಿಂದ, ಮೈಸೂರು ಹೆಬ್ಬಾಳ್ನಿಂದ ಚೈತ್ರ ಅಮೂಲ್ಯ ಲತಾ ದಿನೇಶ್ರವರು, ವೇದಾ ಹಾಸನ್ರವರು, ಚಿತ್ರ ಅನಿಲ್ ಕುಮಾರ್

ಅಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ, ಪಾಂಡವಪುರ ತಾಲೂಕು ಕುರಹಟ್ಟಿಯಿಂದ ವರಲಕ್ಷ್ಮೀ ಸಿಂಗೇಗೌಡ, ಯುಧಿಷ್ಠಿರ ರಾಂಪುರೆ ನಜರ್ಬಾದ್ ಮೈಸೂರಿನಿಂದ. ಸಂದೇಶ ಕಳುಹಿಸಿದ ಶ್ರೋತೃಗಳಿಗೆಲ್ಲ ನಮ್ಮ ಧನ್ಯವಾದಗಳು. ಮತ್ತಷ್ಟು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಈ ಸಂಜೆಯ 5 ಗಂಟೆ 5 ನಿಮಿಷಕ್ಕೆ ಆಲಿಸಬಹುದು.

0: समझौता ज्ञापन की घोषणा के बाद से इसराइल ने लेबनान में युद्ध विराम का कई बार उल्लंघन किया है। साथ ही चेतावनी भी दी है कि यदि हमले जारी रहे तो कड़ा जवाब दिया जा सकता है। ईरान के सैन्य अधिकारियों ने कहा है कि इसराइली बलों ने 48 घंटे में 84 बार युद्ध विराम का उल्लंघन किया है। उन्होंने कहा कि किसी भी प्रकार का उल्लंघन ईरान और अमरीका के बीच जारी व्यापक कूटनीतिक प्रक्रिया के लिए खतरा बन सकता है। वहीं इस बीच हिजबुल्ला के अधिकारियों का कहना है कि समझौते के बाद से संगठन ने कोई सैनिक कार्रवाई नहीं की है। उन्होंने ये भी कहा है कि इसराइल को भी युद्ध विराम की शर्तों का पालन करना चाहिए। वहीं दूसरी ओर इसराइली नेतृत्व ने संकेत दिया है कि सुरक्षा खतरों को देखते हुए सैन्य अभियान जारी रहेंगे और उत्तरी सीमा पर सेना हाई अलर्ट पर बनी रहेगी। दुबई से विनोद कुमार की रिपोर्ट के साथ समाचार कक्ष से वैष्णवी।
1: इस बीच ब्रेंट क्रूड की कीमत 5.4% गिरकर $78.66 हो गई है। लखनऊ में भारत और अफगानिस्तान के बीच 3 एक दिवसीय क्रिकेट मैचों की श्रृंखला के दूसरे मुकाबले में अफगानिस्तान ने टॉस जीतकर गेंदबाजी का फैसला किया है। ताजा समाचार मिलने तक भारत ने 13 ओवर में 1 विकेट पर 96 रन बना लिए हैं। भारत श्रृंखला में 1-0 से आगे है। आईसीसी महिला T20 विश्व कप क्रिकेट में आज भारत का सामना नीदरलैंड्स से होगा। ये मैच ब्रिटेन में लीड्स में भारतीय समय अनुसार शाम 7 बजे से होगा। फीफा फुटबॉल विश्व कप में ऑस्ट्रिया ने जॉर्डन को 3-1 से हराया है। अर्जेंटीना ने भी आज सुबह अल्जीरिया को 3-0 से पराजित किया। मौसम विभाग ने कहा है कि अगले 4 से 5 दिन में दक्षिण पश्चिम मानसून के तेलंगाना, ओडिशा, झारखंड, बिहार और छत्तीसगढ़ के कुछ हिस्सों में आगे बढ़ने की संभावना है। विभाग ने आज उप हिमालय, पश्चिम बंगाल और सिक्किम के कुछ स्थानों पर तेज वर्षा का अनुमान जताया है। अंत में मुख्य समाचार एक बार फिर। G7 नेताओं ने वैश्विक स्थिरता, सुरक्षा सहयोग और अंतर्राष्ट्रीय संगठित अपराध का मुकाबला करने के प्रयासों पर केंद्रित कई घोषणाओं को अपनाया। प्रधानमंत्री नरेंद्र मोदी आज फ्रांस के एविया में G7 शिखर सम्मेलन के दौरान अमेरिका के राष्ट्रपति डोनाल्ड ट्रंप से मुलाकात करेंगे। श्री मोदी आज शाम पेरिस पहुंचेंगे। रक्षा मंत्री राजनाथ सिंह ने सर्जिकल स्ट्राइक बालाकोट और ऑपरेशन सिंदूर का उदाहरण देते हुए कहा कि भारत की संप्रभुता से कोई समझौता नहीं किया जा सकता। वित्त वर्ष 2025-26 में भारत का रक्षा उत्पादन रिकॉर्ड 1,78,000 करोड़ रुपए पहुंचा। सुरक्षा बलों ने मणिपुर में प्रवर्तन और आतंकवाद रोधी अभियान तेज किया। 3 आतंकवादी गिरफ्तार, 26 अवैध बंकर नष्ट और भारत और अफगानिस्तान के बीच दूसरा एक दिवसीय अंतर्राष्ट्रीय क्रिकेट मैच जारी। इसके साथ ही दोपहर समाचार का ये अंक समाप्त हुआ। नमस्कार।
2: ಸಮಯ 2:30.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ. ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ಧ ಅಪಪ್ರಚಾರ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ. ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿನ್ನೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿದ್ದು, ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ತಮ್ಮ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾದ ಬಳಿಕವೂ ಅವರ ಮನಸ್ಥಿತಿ ಬದಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ತಾವು 100 ಎಕರೆ ಭೂಮಿ ಹೊಂದಿದ್ದೇವೆ ಎಂದು ಪೋಸ್ಟರ್ಗಳನ್ನು ಹಾಕಲಾಗಿದೆ. ನಲವತ್ತು ವರ್ಷಗಳ ಹಿಂದೆ ಕಠಿಣ ಪರಿಶ್ರಮದಿಂದ 46 ಎಕರೆ ಭೂಮಿ ಸಂಪಾದಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪರಿಷತ್ ಚುನಾವಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಭೇಟಿಯಾಗಿದ್ದಾರೆ. ಹಾಲಿನ ಡೈರಿ, ರೈತರ ಹೊಲ ಹಾಗೂ ರೇಷ್ಮೆ ಕೃಷಿ ರೈತರ ತೋಟಕ್ಕೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಎಂದು ಆರೋಪಿಸಿದ್ದಾರೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಟೌನ್ಶಿಪ್ಗಾಗಿ ಭೂಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ ಡಾ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 138,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು 2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 144,000 ಮಂದಿ ಸಾವನ್ನಪ್ಪಿದ್ದು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಚನೆ ಇದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಮರಣ ನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆ

ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದ್ದು, ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆಯ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಪ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ದ ಅಪಪ್ರಚಾರ, ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕೆ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 100.6 ಕಂಪನಾಂಕಗಳಲ್ಲಿ. ಇದು ಆಕಾಶವಾಣಿ ಮೈಸೂರು. ಸಮಯ 2:40:25 ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಜಿ ಅಭಿಮಾನ್ ರಾಯ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಮುರಳಿ ಮೀಟ್ಸ್ ಮೀರಾ ಚಿತ್ರದ ಒಂದು ಗೀತೆಯನ್ನು, ಗೀತೆಯ ಗಾಯಕರು ಸುಪ್ರಿಯಾ ರಾಮಕೃಷ್ಣಯ್ಯ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾ ಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗಾನಭಜನಾ ಚಿತ್ರದ ಒಂದು ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೋಶ್ವಾ ಶ್ರೀಧರ್. ಈ ಗೀತೆಯ ಗಾಯಕರು ಕಾರ್ತಿಕ್.

ಶ್ರೋತೃಗಳೇ ಗಮನಿಸಿ ಇದೊಂದು ಪ್ರಕಟಣೆ. ರುಟ್ಸೆಟ್ ಸಂಸ್ಥೆ ಮೈಸೂರು ಇಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುವುದು. ಎಂಬ್ರಾಯ್ಡರಿ ಮತ್ತು ಫ್ಯಾಬ್ರಿಕ್ ಪೇಂಟ್

ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ವುಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಬಿಪಿಎಲ್, ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ಪ್ರಾರಂಭಿಕ ದಿನಗಳ ಒಳಗಾಗಿ ಸಂಪರ್ಕಿಸಿ ರುಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821251963 ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821251963 ರುಟ್ಸೆಟ್ ಸಂಸ್ಥೆಯಿಂದ ಬಂದ ಒಂದು ಪ್ರಕಟಣೆಯನ್ನ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪೃಥ್ವಿ ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಚರಣ್ ಮತ್ತು ಅನಿತಾ. ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ. ಸಂಗೀತ ಸಂಯೋಜನೆ ಮಣಿಕಾಂತ್ ಕದ್ರಿ ಅವರಿಂದ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3:15. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಧುವಂತಿ ಎಂಎ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಮೊದಲಿಗೆ ಕೇಳಿ ಚಂದ್ರಜ್ಯೋತಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಒಂದು ರಚನೆ, ಬಾ ಗಾಯನಯ್ಯ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಪುರಂದರದಾಸರ ದೇವರನಾಮ, ಸಕಲ ಗ್ರಹ ಬಲ ನೀನೆ, ಅಠಾಣರಾಗ ಕಂಡ ಚಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುವಂತಿ ಎಂಎ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್.ಕೆ. ಶ್ರೀಕಂಠನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ಈ ಕಾರ್ಯಕ್ರಮವನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಆಲಿಸಬಹುದು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 3:30:30. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: तुम दरवाजा बंद करके यहीं बैठ जाओ।
1: अच्छा।
2: बचाओ बचाओ, घर में चोर घुस आए हैं, बचाओ।
3: और शोर सुनकर भाटिया साहब के पड़ोसी इकट्ठे हो गए और दोनों चोरों को पकड़ लिया। लोगों ने चोरों की खूब पिटाई की। इसी बीच काशू यानी कशिका के पापा भी आ गए और पुलिस भी आ गई।
4: अरे कितना बहादुर बच्चा है, देखो तो सही इसको कशिका को। वाह वाह वाह, कमाल कर दिया, कमाल कर दिया इस बच्चे ने।
5: आज तो हमारी जान कशिका ने बचा ली, उनके पास तो बंदूक भी थी, चाकू भी था। मैं तो डरी गई थी।
4: देखो ना, सबकी जान बहादुर है मेरी
3: बच्ची। अगले दिन कशिका की बहादुरी के चर्चे सबकी जुबान पर थे। मोहल्ले, रिश्तेदारों और स्कूल में कशिका की ही चर्चा हो रही थी। और जानते हो बच्चों, इस बहादुरी के लिए दिल्ली पुलिस की ओर से कशिका को 1,000 रुपए का इनाम और प्रमाण पत्र मिला।
6: अभी आप सुन रहे थे कार्यक्रम बहादुर कशिका, और अब इसी के साथ हमारा आज का उमंग प्रसारण यहीं पर समाप्त होता है। तो अब अपने मित्र अजीत
7: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
6: नमस्कार, नमस्कार। उमंग, उमंग, उमंग,
8: उमंग। इदुवरेगू ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ಸಮಯವಾಗಿದೆ 4:40.
9: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ ಸಾಧನಾ ಶಿಖರ. ಇವತ್ತಿನ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ವಿದುಷಿ ಕೌಸ್ತುಭಾ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಕೀರ್ತನಾ ವಿ.
7: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಮಹಿಳಾ ರಂಗದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭರತನಾಟ್ಯ ಕಲಾವಿದೆಯಾದ ವಿದುಷಿ ಕೌಸ್ತುಭಾ ಕೇಶವಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
10: ನಮಸ್ತೆ, ನಾನು ಕೌಸ್ತುಭಾ ಕೇಶವಸ್ವಾಮಿ. ಆಕಾಶವಾಣಿ ಕಾರ್ಯಕ್ರಮಕ್ಕೆ ಇದು ಮೊದಲನೆಯ ಅನುಭವ, ನನಗೆ ತುಂಬಾ ಖುಷಿ ಆಗ್ತಾ ಇದೆ.
7: ಮೇಡಮ್, ಮೊದಲಿಗೆ ನಿಮ್ಮ ಬಾಲ್ಯವನ್ನ ನೀವು ನೆನಪಿಸಿಕೊಳ್ಳೋದಾದ್ರೆ, ನಿಮ್ಗೆ ಆಗ್ಲಿಂದಾನು ಈ ಭರತನಾಟ್ಯದ ಬಗ್ಗೆ ಒಲವಿತ್ತ, ಅಥವಾ ಯಾವಾಗಿಂದ ನೀವು ಭರತನಾಟ್ಯವನ್ನ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ದು ಅಂತ ಹೇಳಬಹುದಾ?
10: ನನ್ನ ಭರತನಾಟ್ಯ ಆಸಕ್ತಿ ನನಗಿಂತ ಹೆಚ್ಚಾಗಿ ನನ್ನ ತಾಯಿಯವರಿಗೆ. ನಾನು ಆಲ್ಮೋಸ್ಟ್ ಒಂದು 3-4 ವರ್ಷದಲ್ಲಿದ್ದಾಗ್ಲೇನೆ ಅಮ್ಮನಿಗೆ ಆಸಕ್ತಿ ಇತ್ತು, ಅಂದ್ರೆ ಅವರಿಗೆ ಭರತನಾಟ್ಯ ಕಲಿಯೋ ಆಸೆ ಇತ್ತು. ಅವರಿಗದು ಈ ಅವಕಾಶಗಳು ಅವ್ರಿಗೆ ಸಿಕ್ಕಿರ್ಲಿಲ್ಲ. ಸೊ ಅವರು ಇಲ್ಲಿ ಮದುವೆ ಆಗಿ ಬಂದಾಗ ನಿಯರ್ ಬೈ ಭರತನಾಟ್ಯ ಕ್ಲಾಸಸ್ ಇದೆ ಅಂತ ಅವರಿಗೆ ತಿಳಿದು, ನಾನಂತೂ ಕಲೀಲಿಕ್ಕಾಗ್ಲಿಲ್ಲ, ನನ್ನ ಮಗಳನ್ನ ಒಂದ್ ಕಲಸಿ ಮುಂದ್ ಬರ್ಸೋಣ ಅಂತ ಅನ್ಕೊಂಡು ಅವರ ಆಸಕ್ತಿಯಿಂದ ನನ್ನನ್ನ 6ನೇ ವಯಸ್ಸಲ್ಲಿ ನನ್ನನ್ನ ಸೇರಿಸಿದ್ರು ಕ್ಲಾಸಿಗೆ. ನಂದು ಪಾಂಡವಪುರ ಹತ್ರ ಕ್ಯಾತನಹಳ್ಳಿ, ಕ್ಲಾಸಸ್ ಪಾಂಡವಪುರದಲ್ಲಿತ್ತು. ಗುರುಗಳು ಪಾಂಡವಪುರಕ್ಕೆ ಬಂದು ಕ್ಲಾಸ್ ಮಾಡ್ತಾ ಇದ್ರು. ಶೃಂಗಪಟ್ಟಣದವರು ಅವರು, ನನ್ನ ಮೊದಲನೇ ಗುರುಗಳು, ಗುರು ವಿದುಷಿ ಡಾಕ್ಟರ್ ಶಾಂಭವಿ ಸ್ವಾಮಿ ಅಂತ. ಹಾಗಾಗಿ ಹತ್ರ ಇರೋದ್ರಿಂದ ಸೇರ್ಸೋಣ ಅಂತ ಅನ್ಕೊಂಡು ಅಮ್ಮನ ಆಸಕ್ತಿ ಇಂದ ನನ್ನನ್ನು ಸೇರಿಸಿದ್ರು. ಆ ಆಸಕ್ತಿ ಫಸ್ಟ್ ಡೇ ಕ್ಲಾಸಲ್ಲಿ ಖಂಡಿತ ಆಸಕ್ತಿ ತುಂಬಾ ಇತ್ತು. ಕಲಿತಾ ಕಲಿತಾ ಕೆಲವೊಮ್ಮೆ ಆಸಕ್ತಿ ಡೌನ್ ಆಗುತ್ತೆ, ಕೆಲವೊಮ್ಮೆ ಆಸಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ.
7: ಹೌದು.
10: ಹಾಗಾಗಿ ಸ್ಟಾರ್ಟಿಂಗ್ ಮಧ್ಯ ಸ್ಟಡೀಸ್ ಜೊತೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇತ್ತು, ಬಟ್ ಅಂದ್ರೂ ಸ್ಟಡೀಸ್ಗಿಂತ ನನಗೆ ಇದರಲ್ಲೇ ಕಾನ್ಸಂಟ್ರೇಷನ್ ಮುಂದುವರಿದ್ರಿಂದ ಅಮ್ಮನ ಆಸಕ್ತಿಯಿಂದ ನನ್ನ ಆಸಕ್ತಿಯೂ ಇನ್ನ ಮುಂದುವರಿತಾ ಬಂತು.
7: ಓಕೆ, ಹಾಗಿದ್ರೆ ಈಗ ನೀವು ಎಷ್ಟು ವರ್ಷಗಳಿಂದ ಭರತನಾಟ್ಯವನ್ನ ಅಭ್ಯಾಸ ಮಾಡ್ತಾ ಇದ್ದೀರಾ?
10: ಕಳೆದ ಒಂದು 27 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ.
7: ಓಕೆ ಓಕೆ, 27 ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇರೋ ನೀವು, ನಿಮ್ಮ ಗುರುಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಯಾರ್ಯಾರ ಹತ್ರ ನೀವು ಭರತನಾಟ್ಯವನ್ನ ಅಭ್ಯಾಸ ಮಾಡಿದ್ದೀರಾ?
10: ನನ್ನ ಮೊದಲನೇ ಗುರುಗಳು ಡಾಕ್ಟರ್ ವಿದುಷಿ ಶಾಂಭವಿ ಸ್ವಾಮಿ ಅವರು. ಅವರು ಈಗ ಅಟ್ ಪ್ರೆಸೆಂಟ್ ಮೈಸೂರಿನಲ್ಲಿ ಇದ್ದಾರೆ. ಅವರ ತರಗತಿಗಳು ಮೈಸೂರಲ್ಲೂ ನಡೀತಾ ಇದೆ, ಶ್ರೀರಂಗಪಟ್ಟಣದಲ್ಲೂ ನಡೀತಾ ಇದೆ.

0: ಇದೆ. ಸೊ ಆಗಿನ ಕಾಲದಲ್ಲಿ ಫಸ್ಟ್ ಅವರು ಬಂದು ಪಾಂಡವಪುರದಲ್ಲಿ ಸ್ಟಾರ್ಟ್ ಮಾಡಿದ್ದು, ನಮ್ದೇ ಫಸ್ಟ್ ಬ್ಯಾಚ್. ಸೊ ಅವ್ರ ಹತ್ರ ನಾನು ತುಂಬಾ ಕಲ್ತಿರೋದುಂಟು. ಅಂದ್ರೆ ಭರತನಾಟ್ಯದಲ್ಲಿ ತರಗತಿಗಳು ಕಂಟಿನ್ಯೂಸ್, ಈಗ ಸ್ಟಡೀಸ್ ಹೇಗೆ ಹೋಗುತ್ತೋ ಹಾಗೆ ಭರತನಾಟ್ಯ ಕಲಿಕೆಯು ಕಂಟಿನ್ಯೂಸ್ ನಡೀತಾ ಇದೆ ಅಂತಂದ್ರೆ ದೇರ್ ವಿಲ್ ಬಿ ಅ ಮಚ್ ಮೋರ್ ಇಂಪ್ರೂವ್ಮೆಂಟ್. ಸೊ ಆ ಬೇಸಿಕ್ ನಾಲೆಡ್ಜು ತುಂಬಾ ಅದ್ಭುತವಾಗಿ ಆಯ್ತು ನನಗೆ. ಅವ್ರನ್ನ ತುಂಬಾ ನೆನ್ಸ್ಕೊಂತೀನಿ. ನೆಕ್ಸ್ಟ್ ಎರಡನೇ ಗುರುಗಳು ಗುರು ಡಾಕ್ಟರ್ ಪದ್ಮಶ್ರೀ ಕೃಷ್ಣಮೂರ್ತಿ ಅವರು. ಅವರು ನನ್ನ ಕಲೆಯ ಇಂಪ್ರೂವ್ಮೆಂಟ್ಸ್ಗೆ ಅವರ ಪಾತ್ರವು ತುಂಬಾ ಅದ್ಭುತ. ಈಗಲೂ ಕೂಡ ನನ್ನ ಮೊದಲನೇ ಗುರುಗಳಾಗಲಿ ಎರಡನೇ ಗುರುಗಳಾಗಲಿ ಇಬ್ಬರದೂ ನನಗೆ ಸಹಕಾರ ತುಂಬಾ ಚೆನ್ನಾಗಿದೆ.
1: ನಿಮ್ಮ ಮಾತುಗಳಲ್ಲಿ ನಮಗೆ ಅರ್ಥ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಗುರುಗಳಿಂದ ಪ್ರೇರೇಪಿತಗೊಂಡಿದ್ದೀರಾ ಅಂತ. ಹಾಗೆ ಈಗ ಇನ್ನೂ ಒಂದು ನಾವು ತುಂಬಾ ಗಮನಿಸೋದಾದ್ರೆ, ಈಗ ನಾವು ಒಂದು ಸಾಹಿತ್ಯ ಆಗಿರಲಿ, ಸಂಗೀತ ಆಗಿರಲಿ, ಕಲೆ ಆಗಿರಲಿ, ನೃತ್ಯ ಆಗಿರಲಿ, ಯಾವ್ದಾದ್ರು ಒಂದನ್ನ ನಾವು ಅಭ್ಯಾಸ ಮಾಡಕ್ಕೆ ಶುರು ಮಾಡ್ತಾ ಇದೀವಿ ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಚೇಂಜ್ ನಮ್ಮ ಜೀವನ ಶೈಲಿಯಲ್ಲಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ಭರತನಾಟ್ಯ ಅನ್ನುವಂಥದ್ದು ಯಾವ ರೀತಿ ಚೇಂಜ್ ಅನ್ನ ತಂದಿದೆ ಅಂತ ಹೇಳ್ತೀರಾ?
0: ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತಾ ಇತ್ತು, ಕಲಿಬೇಕಾದ್ರೆ ಬರೇ ಕಲಿಕೆಯ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಷನ್ ಇರ್ತಾ ಇತ್ತು. ಜೀವನ ಹೇಗೆ ಚೇಂಜ್ ಆಗಿದೆ ಅದರಿಂದ ಅಂತ ನಮಗೆ ಏನು ತಿಳುವಳಿಕೆ ಗೊತ್ತಾಗ್ತಿಲ್ಲ. ಚಿಕ್ಕದೆಲ್ಲ ಬರೇ ಕಲಿಯೋದ್ರ ಕಡೆ ಕಾನ್ಸಂಟ್ರೇಷನ್. ಬರ್ತಾ ಬರ್ತಾ ಏನಾಗ್ತಾ ಇತ್ತು, ಈಗ ಭರತನಾಟ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಇನ್ ದ ಸೆನ್ಸ್, ಅದರಲ್ಲಿ ಗ್ರೇಡ್ ವೈಸ್ ಎಕ್ಸಾಮ್ಸ್, ಜೂನಿಯರ್ ಲೆವೆಲ್, ಸೀನಿಯರ್ ಲೆವೆಲ್, ವಿದ್ವತ್ತು, ಆ ಕಲಿಕೆ ಮುಂದುವರಿತಾ ಮುಂದುವರಿತಾ ಅದೇ ಜೀವನ ಶೈಲಿ ನನಗೆ ನನ್ನ ಜೀವನದಲ್ಲಿ ಹೆಂಗೆ ಅಡಾಪ್ಟ್ ಆಯಿತು ಅಂತ ಅಂದ್ರೆ, ನನ್ನ ಈ ಕಲೆ ಮುಂದುವರಿಕೆಗೆ ನನ್ನ ಪೂರ ಸಂಬಂಧಿಕರು, ನನ್ನ ತಂದೆ ತಾಯಿಯಿಂದ ಹಿಡಿದು ನನ್ನ ಮದುವೆ ಆದ ನಂತರ ನನ್ನ ಹಸ್ಬೆಂಡ್ ಆಗಿರ್ಬೋದು, ಎಲ್ಲಾರು ತುಂಬಾ ಸಹಕಾರ ಕೊಡ್ತಾ ಹೋದ್ರು. ಆ ಸಹಕಾರದಿಂದ ನಾನು ಒಂದು 8-10 ವರ್ಷ ಆಗಿದೆ KR Petey ಯಲ್ಲಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ, ನೃತ್ಯ ಪಯಣ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ. ಸೊ ಆ ಕಲಿಕೆ ಆಲ್ಮೋಸ್ಟ್ ಒಂದು ಪ್ಯಾಷನ್ ಅಂತ ಸ್ಟಾರ್ಟ್ ಮಾಡಿದ ಕಲಿಕೆ, ಅದೇ ನನ್ನ ಕರಿಯರ್ ಆಗೂ ಬಿಲ್ಡಪ್ ಆಗಿದೆ ಅಂತ ಇಲ್ಲಿ ತನಕ ಬೆಳೆದು ಬಂದಾಗ ನನಗೆ ತಿಳಿತಾ ಇದೆ. ಜೊತೆಗೆ ಅಕಾಡೆಮಿಕ್ಸ್ ಬಂದಾದ್ರೆ ಅಕಾಡೆಮಿಕ್ಸ್ ಜೊತೆ ಪ್ಯಾಷನ್ ಅಂತ ಇಟ್ಕೊಂಡಿದ್ದು ಅದು ಕರಿಯರ್ಗೆ ಬಿಲ್ಡಪ್ ಆಗ್ತಾ ಇದೆ ಅಂದಾಗ ದಟ್ ವಿಲ್ ಬಿ ಒನ್ ಆಫ್ ದ ಗುಡ್ ಐಡೆಂಟಿಟಿ ಫಾರ್ ಎನಿ ಆಫ್ ದ ಪರ್ಸನ್.
1: ಅಂದ್ರೆ ಎಜುಕೇಶನ್ ಅನ್ನ ಎಲ್ಲರೂ ಪರ್ಸ್ಯೂ ಮಾಡ್ತಾರೆ, ಆದ್ರೆ ಪ್ಯಾಷನ್ ಅನ್ನ ಕಂಪ್ಲೀಟ್ ಮಾಡೋದು ಕೆಲವೊಬ್ಬರಿಗೆ ಮಾತ್ರ ಸಾಧ್ಯ ಆಗುತ್ತೆ. ನೀವು ಆ ಕೆಲವೊಬ್ಬರಲ್ಲಿ ಒಬ್ರು ಅಂತ ಹೇಳಲಿಕ್ಕೆ ಖಂಡಿತವಾಗ್ಲೂ ನಮಗೂ ಕೂಡ ತುಂಬಾನೇ ಹೆಮ್ಮೆ ಇದೆ. ನೀವು ಭರತನಾಟ್ಯದಲ್ಲಿ ಹೆಚ್ಚು ಇಷ್ಟ ಆಗುವಂತಹ ಅಂಶ ಯಾವುದು ಅಂತ ಕೇಳಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಆ ಭರತನಾಟ್ಯದ ಎಕ್ಸ್ಪ್ರೆಷನ್ಸ್ ಅಂತ ಅಂದ್ರೆ, ನನಗೆ ಚಿಕ್ಕದ್ರಲ್ಲಿ ಬರೇ ಕಲಿಯೋದು ಅಂತ ಇರ್ತಿತ್ತು. ಈಗ ಕಲಿತಾ ಕಲಿತಾ ಏನಾಗುತ್ತೆ ಅಂತ ಅಂದ್ರೆ, ಮನೇಲಿ ಏನೇ ಮಾತಾಡ್ಬೇಕಾದ್ರೂ ಎಕ್ಸ್ಪ್ರೆಷನ್ಸ್ ವಿತ್ ಎಕ್ಸ್ಪ್ರೆಷನ್ಸ್ ಬರ್ತಾ ಇರುತ್ತೆ. ನಮ್ಮನೇಲಿ ಅದನ್ನೇ ಅಂತಾರೆ, ಮಾತಾಡು ಬಾಯಲ್ಲಿ ಮಾತಾಡು ಎಕ್ಸ್ಪ್ರೆಷನ್. ಅದು ಹಾಗಲ್ಲ, ಜೀವನ ಶೈಲಿಯಲ್ಲಿ ಅದು ಇನ್ಕಾರ್ಪೊರೇಟ್ ಆಗೋಗ್ಬಿಡತ್ತೆ. ಅದನ್ನ ನಾವು ತೆಗೆದಿಟ್ಟು ಜೀವನ ಮಾಡ್ಲಿಕ್ಕೆ ಆಗಲ್ಲ. ಅದೇ ತರ ಈಗ ಎಲ್ಲ ಯುವ ಪೀಳಿಗೆನು ಹಾಗೇನೆ, ಈಗ ಕಲಿಕೆ ಮಾಡ್ತಾ ಇರೋ ಮಕ್ಳುಗಳ್ದು ಹಾಗೇನೆ ಕಲಿತಾ ಇದ್ದಾರೆ ಅಂತಂದ್ರೆ, ಅವ್ರು ಅದ್ರಲ್ಲಿ ಹೇಗೆ ಇನ್ವಾಲ್ವ್ ಆಗ್ತಾರೆ ಅಂತಂದ್ರೆ ಅವರ ಜೀವನದಲ್ಲಿ ಅದು ತೋರಿಸ್ತಾ ಇರುತ್ತೆ. ಡೈಲಿ ರೊಟೀನ್ ಅಲ್ಲೇನೆ ಅವ್ರು ಹೇಗೆ ಕಲಿತಾ ಇದ್ದಾರೆ, ಹೇಗೆ ಇಂಪ್ರೂವ್ಮೆಂಟ್ ಇದೆ, ಹಂಗೆ ತೋರಿಸುತ್ತೆ. ಹಾಗೆ ಜೀವನದಲ್ಲೇ ಇನ್ಕಾರ್ಪೊರೇಟ್ ಆಗಿಬಿಡುತ್ತೆ.
1: ಹೌದು, ಖಂಡಿತ. ಈಗ ನೀವು ಒಂದು ಭರತನಾಟ್ಯ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅಂದ್ರೆ ಎಷ್ಟೋ ಜನನ ಇನ್ವೈಟ್ ಮಾಡಿರ್ತೀರಾ. ಇನ್ವೈಟ್ ಮಾಡಿರೋರಿಗೆ ಹೇಗಾಗತ್ತೆ, ಅವರು ಬಂದು ಆ ಒಂದು ಪ್ರೆಸೆಂಟೇಷನ್ ಅನ್ನ ನೋಡಿದ್ರೆ ಅವ್ರ ಕಣ್ಣು ಮುಂದೆ ಬರೀ ಡ್ಯಾನ್ಸ್ ಕಾಣ್ತಾ ಇರುತ್ತೆ. ಆದ್ರೆ ಆ ಒಂದು ಡ್ಯಾನ್ಸ್ ಹಿಂದೆ ನೀವು ಎಷ್ಟರ ಮಟ್ಟಿಗೆ ಪ್ರಿಪರೇಷನ್ ಮಾಡಿರ್ತೀರಾ ಅಂತ ನಿಮಗೆ ಮಾತ್ರ ಗೊತ್ತು. ಆ ಪ್ರಿಪರೇಷನ್ ಅನ್ನೋದು ಹೇಗಿರುತ್ತೆ ಅಂತ ಇವತ್ತು ನಮಗೂ ತಿಳಿಸ್ಕೊಡ್ಬಹುದಾ?
0: ಪ್ರಿಪರೇಷನ್ ಅಂತ ಅಂದ್ರೆ ಪರ್ಟಿಕ್ಯುಲರ್ ಪ್ರಿಪರೇಷನ್ ಅಂತ ಅಲ್ಲ. ಈಗ ಯಾವುದೋ ಒಂದು ಪ್ರೋಗ್ರಾಮ್ ಅಲಾಟ್ ಆಯಿತು, ನಾನು ಯಾರನ್ನೋ ಇನ್ವೈಟ್ ಮಾಡ್ತೀನಿ, ಬರೀ ಇನ್ವೈಟ್ ಮಾಡೋ ಪ್ರಿಪರೇಷನ್ ಮಾತ್ರ ಅಲ್ಲ, ಅದ್ರ ಹಿಂದೆ ಸಾವಿರಾರು ಗಂಟೆಗಳ ತುಂಬ, ಅಂದ್ರೆ ಈಗ ನಾನೇ ಒಂದು ಪರ್ಫಾರ್ಮ್ ಮಾಡ್ತೀನಿ ಅಂತಂದ್ರೂ ದಿನವಿಡೀ ಬೆಳಗ್ಗೆಯಿಂದ ಸಂಜೆ ತನಕ ನನಗೆ ನನ್ನ ಮೈಂಡಲ್ಲಿ ಓಡ್ತಾ ಇರ್ಬೇಕು. ಪರ್ಫಾರ್ಮೆನ್ಸ್ ಏನ್ ಮಾಡ್ತೀನೋ ಓಡ್ತಾ ಇರ್ಬೇಕು. ಪ್ರಾಕ್ಟೀಸ್ ಬೇಕು, ಶ್ರಮ ಬೇಕು. ಶ್ರಮ ಇಲ್ಲದೆ ಆನ್ ಸ್ಟೇಜ್ ಡೈರೆಕ್ಟ್ ಹೋಗಿ ಪರ್ಫಾರ್ಮ್ ಮಾಡ್ತೀವಿ ಅಂತಂದ್ರೆ ಕಷ್ಟ, ಯಾರಿಗೂ ಕಷ್ಟ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ನಮಗೆ. ಬಟ್ ಕೆಲವೊಬ್ರು ಪ್ರೇಕ್ಷಕರಿಗೆ, ಎಲ್ಲಾ ಪ್ರೇಕ್ಷಕರು ಒಂದೇ ತರ ಇರಲ್ಲ. ಕೆಲವೊಬ್ರು ತಿಳಿದಿರುವವರು, ಗುರುತಿಸುವಂತವರು ಇರ್ತಾರೆ, ಕೆಲವೊಬ್ರು ತಿಳಿದಿಲ್ದಂತೆ ನೋಡೋರು ಇರ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಅರ್ಥವಾಗುವ ತರ ಪರ್ಫಾರ್ಮೆನ್ಸ್ ಇರಬೇಕು. ಆ ಪರ್ಫಾರ್ಮೆನ್ಸ್ಗೆ ದಿನವಿಡೀ ಪರಿಶ್ರಮ ಬೇಕು. ಈಗ ನನ್ನ ಸ್ಟೂಡೆಂಟ್ಸ್ ಜೊತೆ, ನನ್ನ ಶಿಷ್ಯ ವೃಂದದವರ ಜೊತೆ ಒಂದು ಪ್ರೊಡಕ್ಷನ್ ಮಾಡ್ತೀನಿ ಅಂದ್ರೂ ಮಿನಿಮಮ್ ಒಂದು ಪ್ರೊಡಕ್ಷನ್ಗೆ 1 ಇಯರ್, 1 ವರ್ಷನಾದ್ರೂ ಸತತ ಮಕ್ಕಳ ಜೊತೆ
1: ನೀವು
0: ತಯಾರಿ ಆಗ್ಲೇಬೇಕು. ತಯಾರಿ ಆಗೇನೆ ನಾವು ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಗೆ ಸಾಧ್ಯ.
1: ಈಗ ಇನ್ನೂ ಒಂದು ಏನು ಅಂದ್ರೆ, ಈಗ ನೀವು ಭರತನಾಟ್ಯ ಪ್ರಾಕ್ಟೀಸ್ ಮಾಡೋ ಟೈಮಲ್ಲೂ ಕೂಡ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡುವಾಗ ಯಾವ ಕಾಸ್ಟ್ಯೂಮ್ ಅಲ್ಲಿ ಇರ್ತೀರೋ ಅದನ್ನೇ ನೀವು ಪ್ರಾಕ್ಟೀಸ್ ಟೈಮಲ್ಲೂ ಬಳಸ್ತೀರಾ, ಅಥವಾ ಹೇಗೆ ಆನ್ ಸ್ಟೇಜ್

0: ಮಾತ್ರ ಆ ಒಂದು ಕಾಸ್ಟ್ಯೂಮು ಮೇಕಪ್ ಅಲ್ಲಿ ಮಾಡುವಂಥದ್ದ
1: ಇಲ್ಲ ಇಲ್ಲ, ಪ್ರಾಕ್ಟೀಸ್ ಟೈಮಲ್ಲಿ ಮೇಕಪ್ ಎಲ್ಲ ಇರಲ್ಲ. ಯೂಶ್ವಲಿ ಏನಂದ್ರೆ ಮಕ್ಕಳಿಗೆ ಏನೇ ಒಂದು ಪರ್ಫಾರ್ಮೆನ್ಸಿಗೂ ಜೊತೆ ಜೊತೆಗೇನೆ ಎಕ್ಸಾಮಿನೇಷನ್ಸ್ ಅಂತ ಹೋಗ್ತಾ ಇರುತ್ತೆ. ಅದರಲ್ಲಿ ಅವರು ಸ್ವಲ್ಪ ತಿಳ್ಕೊಂತ ಬರ್ತಾರೆ ಹೇಗಿರ್ಬೇಕು ಮೇಕಪ್, ಹೇಗ್ ಮಾಡ್ಕೊಬೇಕು ಅಂತ. ಕ್ಲಾಸ್ ಪ್ರಾಕ್ಟೀಸ್ ಟೈಮಲ್ಲಿ ಈಗ ದೊಡ್ಡ ಮಕ್ಳುಗಳಂತ ಅಂದ್ರೆ ಪ್ರಾಕ್ಟೀಸ್ ಸ್ಯಾರಿ ಇರುತ್ತೆ, ಚಿಕ್ಕ ಮಕ್ಕಳಾದ್ರೆ ಅವರಿಗೆ ಫ್ಲೆಕ್ಸಿಬಲ್ ಆಗಿರುವಂತ ಡಾನ್ಸ್ ಕ್ಲಾಸ್ ಯೂನಿಫಾರ್ಮ್ ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇರುತ್ತೆ, ಕಂಪ್ಲೀಟ್ ಮೇಕಪ್ ಆನ್ ಸ್ಟೇಜ್. ಬಟ್ ಪ್ರೋಗ್ರಾಮ್ ಅಂತ ಬಂದಾಗ ಮೇಕಪ್ ಅವರಿಗೆ ಬಿಡಲ್ಲ, ಬಿಕಾಸ್ ಯಾಕಂದ್ರೆ ಮಕ್ಕಳಿಗೆ ಗೊತ್ತಿರಲ್ಲ ಮೇಕಪ್ ಹೇಗೆ ಅಂತ. ಹಂಗಾಗಿ ನಾವು ಮೇಕಪ್ ಮೆನ್ ಸಪರೇಟ್ ನ ಕರೆಸಿ ಅವ್ರ ಕೈಲಿ ನೀಟಾಗಿ ಮೇಕಪ್ ಮಾಡಿಸ್ಕೊಂತೀವಿ.
0: ಓಕೆ, ನೀವು ಮೈಸೂರು ದಸರಾ ಆಗಿರಬಹುದು, ಶ್ರೀರಂಗಪಟ್ಟಣ ದಸರಾ ಆಗಿರಬಹುದು, ಕನಕಪುರ ದಸರಾ ಆಗಿರಬಹುದು, ಹೀಗೆ ಸಾವಿರಾರು ಕಾರ್ಯಕ್ರಮಗಳಲ್ಲಿ ನಿಮ್ಮ ಭರತನಾಟ್ಯವನ್ನ ಪ್ರದರ್ಶನ ಮಾಡಿದಿರ. ನಿಮಗೆ ಒಂದು ಮೆಮೊರೇಬಲ್ ಇದು ಅನ್ನುವಂತ ಯಾವ್ದಾದ್ರು ಪ್ರದರ್ಶನ ಇದೆಯಾ?
1: ಹೌದು, ಖಂಡಿತ ಇದೆ. ನನ್ನ ಮೊದಲನೇ ಗುರುಗಳ ಹತ್ರ ನನಗೆ ಮೆಮೊರೇಬಲ್ ಪ್ರದರ್ಶನ ಅಂತ ಅಂದ್ರೆ, ಈ ಭರತನಾಟ್ಯದ ಜೊತೆ ಜೊತೆಯಲ್ಲಿ ನಂದಗೋಪಾಲ ಡ್ರಾಮಾಗಳು, ದೆನ್ ಬಂದು ಸುಗ್ಗಿ ಕುಣಿತ, ಈ ಜಾನಪದ ನೃತ್ಯಗಳು, ಆ ದೇಸಿ ನೃತ್ಯಗಳು, ಅದೆಲ್ಲ ಏನಂದ್ರೆ ಭರತನಾಟ್ಯ ಅಂತ ಅಂದ ತಕ್ಷಣ ಭರತನಾಟ್ಯದ ಬಗ್ಗೆನೇ ಕಂಪ್ಲೀಟ್ ನಾಲೆಡ್ಜ್ ಅಂತ ಅಲ್ಲ, ನಮಗೆ ಸುತ್ತಮುತ್ತಲ ನಾಲೆಡ್ಜು ತಿಳಿದಿರ್ಬೇಕು. ಆ ನಾಲೆಡ್ಜ್ಗಳಲ್ಲಿ ಒಂದು ದೇಸಿ ನೃತ್ಯ ಅಂತ ಮಾಡಿಸ್ತಾ ಇದ್ರು ಆಗ ನಾನಿನ್ನು ಕಲಿಕೆ. ಸೊ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮು ನನ್ನ ಒಂದು ಕಂಪ್ಲೀಟ್ ಸೆಷನ್ ನನಗೆ ತುಂಬಾ ಮೆಮೊರಬಲ್. ಅದಾದ್ಮೇಲೆ ನೆಕ್ಸ್ಟ್ ಮುಂದಿನ ಗುರುಗಳಾದ ಗುರು ಡಾಕ್ಟರ್ ಪದ್ಮಶ್ರೀ ಅವ್ರ ಹತ್ರ ನನ್ನ ಮೆಮೊರಬಲ್ ಪ್ರದರ್ಶನ ಅಂತಂದ್ರೆ ದಶಾವತಾರ ನೃತ್ಯ ರೂಪಕ ಅಂತ. ಆ ದಶಾವತಾರ ನೃತ್ಯ ರೂಪಕಕ್ಕೆ ಇಲ್ಲೇನಂತ ಅಂದ್ರೆ, ಪರ್ಫಾರ್ಮೆನ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ರೆ ಕಲಾವಿದರು ಬೈಫರ್ಗೆಟ್ ಆಗ್ಬಾರ್ದು. ಆ ಪ್ಲೇಸ್ ಅಲ್ಲಿ ಒಂದು ಕಲಾವಿದ್ರು ಕಲಿತಾ ಇದ್ರೆ ಅಂತ ಆ ಪರ್ಟಿಕ್ಯುಲರ್ ಕಲಾವಿದರಿಗೆ ನಾವು ಏನೋ ಕ್ಯಾರೆಕ್ಟರ್ ಕೊಟ್ಟು ಕಲ್ಸಿರ್ತೀವಿ, ಪ್ರೋಗ್ರಾಮ್ ಟೈಮಲ್ಲಿ ಇಲ್ಲ ಅಂತ ಅಂದಾಗ ಕಷ್ಟ ಆಗತ್ತೆ. ಆ ಒಂದು ನನ್ನ ಪ್ರೊಡಕ್ಷನ್ನು ನಮ್ಮ ಪದ್ಮಶ್ರೀ ಅವ್ರ ಹತ್ರ ನಂಗೆ ತುಂಬ ಮೆಮೊರಬಲ್ ಪ್ರದರ್ಶನ. ನಂದು ಏನಪ್ಪ ಅಚೀವ್ಮೆಂಟ್ ಅಂತ ಅಂದರೆ, ನಾನು ಅದೇ ಪ್ರದರ್ಶನ ಇನ್ನೊಂದು ಸ್ವಲ್ಪ ಮಾಡಿಫೈಡ್ ಆಗಿ ನನ್ನ ಶಿಷ್ಯವೃಂದಕ್ಕೆ ಹೇಳ್ಕೊಟ್ಟಿದ್ದೀನಿ.
0: ಓಕೆ,
1: ಸೊ ಅದು ಒಂದು ಒನ್ ಆ್ಯಂಡ್ ಆಫರ್ ಪ್ರದರ್ಶನ. ಸೊ ಅದೊಂದು ಅದ್ಭುತವಾದ ಪ್ರದರ್ಶನ.
0: ಓಕೆ, ಈಗ ಒಂದು ಕಡೆ ನೀವು ಪ್ರದರ್ಶನ ಕೊಡಬೇಕು ಅಂತ ಅಂದ್ರೆ ಅದು ನಿಮ್ಮ ಒಬ್ಬರದೇ ಒಂದು ಶ್ರಮ ಆಗಿರೋದಿಲ್ಲ, ಜೊತೆಗೆ ನಿಮ್ಮ ಕುಟುಂಬದವರ ಶ್ರಮ ಕೂಡ ಆಗಿರುತ್ತೆ. ನೀವು ಭರತನಾಟ್ಯ ಕಲಿಯೋದ್ರಲ್ಲಿ ನಿಮ್ಮ ಕುಟುಂಬದವರ ಬೆಂಬಲ ಎಷ್ಟಿದೆ ಅಂತ ಹೇಳ್ತೀರಾ?
1: ಖಂಡಿತ, ತುಂಬಾ 100% ಬೆಂಬಲ ನನಗಂತೂ. ಅದರಲ್ಲಿ ನಾನು ಅದೃಷ್ಟನೇ ಮಾಡಿದೀನಿ ಅಂತ ಅನ್ಸುತ್ತೆ. ಎಲ್ಲರಿಗೂ ಅಂದ್ರೆ ಕಲಾವಿದರಿಗೆ ಅಂತ ಅಂದ್ರೆ ಬರೇ ಮನೆಯಲ್ಲಿ ಮಾತ್ರ ಆಗಲ್ಲ, ಸಂಸಾರ ಅಂತ ಆದ್ಮೇಲೆ ಸಂಸಾರದ ಜೊತೆ ಕಲೆ ಮುಂದುವರಿಬೇಕು ಅಂತ ಅಂದ್ರೆ ತುಂಬಾ ಬೆಂಬಲ ಬೇಕು. ಎಲ್ಲೇ ಹೋಗ್ಬೇಕಂದ್ರು, ಇವಾಗ ಮಗ ಇದ್ದಾನೆ, ಮಗ ಬಿಟ್ಟು ಹೋಗ್ಬೇಕು, ಮಗುನ್ ನೋಡ್ಕೊಬೇಕು, ಅದಕ್ಕೆ ಬೆಂಬಲ. ಅದರಲ್ಲಂತೂ ನನ್ನ ತಂದೆ ತಾಯಿಗೆ, ನನ್ನ ಹಸ್ಬೆಂಡಿಗೆ ತುಂಬಾ ನಾನು ಚಿರಋಣಿಯಾಗಿರ್ತೀನಿ. ನನ್ನ ತಾಯಿ ಈಗಲೂ ನೆನೆಸ್ಕೊಂತೀನಿ, ಚಿಕ್ಕವಳಿದ್ದಾಗ ಬಸ್ಸಲ್ಲಿ ಹೋಗ್ಬೇಕಿತ್ತು ಕರ್ಕು, ನನಗೆ ಗೊತ್ತಾಗ್ತಿರ್ಲಿಲ್ಲ ಚಿಕ್ಕವಳಲ್ವಾ. ಸೊ ಟಿಲ್ 4th class 5th class ತನಕನೂ ಅಮ್ಮ ದಿನ ಹೋಗಿ ಕ್ಲಾಸಿಗೆ ಕೂತು ಕ್ಲಾಸ್ ಮುಗಿಸಿ ಕರ್ಕೊಂಡು ಬರ್ತಾ ಇದ್ರು.
0: ಓಕೆ,
1: ಆಮೇಲೆ ಬರ್ತಾ ಬರ್ತಾ ಅಭ್ಯಾಸ ಆಯ್ತು. ನನಗೆ ಈಗಲೂ ಅದನ್ನ ಅನ್ಕೊಂತೀನಿ, ಅಷ್ಟೆಲ್ಲ ಸಪೋರ್ಟ್ ಇದ್ದು ಇರೋದಕ್ಕೆ ನಾನು ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ.
0: ಖಂಡಿತ, ಆ ಒಂದು ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೀವು ಪ್ರದರ್ಶನಕ್ಕೆ ಹೋಗೋ ಟೈಮಲ್ಲೂ ಕೂಡ ನಿಮ್ಮ ಫ್ಯಾಮಿಲಿ ಅವರು ಬಂದು ಅಲ್ಲಿ ನಿಮಗೆ ಸಪೋರ್ಟ್ ಮಾಡಿದ್ರೆ ಅದು ನಿಮಗೆ ಒಂದು ದೊಡ್ಡ ಪ್ರಶಸ್ತಿ ಸಿಕ್ಕದಂಗೆ ಆಗುತ್ತೆ ಅಲ್ವಾ?
1: ಹೌದು.
0: ಹಾಗೆ ನೀವು ಈ ಕಲೆಯನ್ನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕು ಅಂದಾಗ ಏನೆಲ್ಲಾ ಸವಾಲುಗಳನ್ನ ಎದುರಿಸಿದ್ರಿ?
1: ಅಂದ್ರೆ ಸವಾಲು ಅಂತಂದ್ರೆ ಬಹಳ ಕಾಪಡೆ ಸವಾಲಿದೆ. ಏನಂದ್ರೆ ಯಾವುದೇ ಒಂದು ಪ್ರವೃತ್ತಿನ ವೃತ್ತಿಯಂಗೆ ತಗೊಂಬೇಕು ಅಂತ ಅಂದ್ರೆ ಅದರಲ್ಲಿ ನನ್ನ ಪರಿಶ್ರಮ ಹೇಗಿರ್ಬೇಕು, ಅದರಲ್ಲಿ ನನಗೆ ಹೆಂಗೆ ರಿಟರ್ನ್ಸ್ ಹೇಗೆ, ನನ್ನ ಹೆಸರು ಹೆಂಗ್ ಬೆಳೆಯುತ್ತೆ, ನಾನು ಏನೋ ನಾನು ಕಲ್ತಿರೋದನ್ನ ಒಂದಷ್ಟು ಮಕ್ಕಳಿಗೆ ವಿದ್ಯಾಧಾರೆ ಎರಿಬೇಕು ಅಂತ ಅಂದ್ರೆ ಮಕ್ಕಳು ಕಲಿಯೋದು ಹೇಗಿದೆ, ಅವ್ರು ಹೇಗೆ ಇಂಪ್ರೂವ್ಮೆಂಟ್ ಇದ್ದಾರೆ, ಅದೆಲ್ಲ ನನ್ನ ಕರಿಯರ್ಗೂ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಪ್ರವೃತ್ತಿ ಈಗ ನಾನು ಪ್ಯಾಷನ್ ಆಗಿ ತಗೊಂಡಿದ್ದು ಅದು ಸೆಕೆಂಡರಿ. ಸೊ ಅದನ್ನ ವೃತ್ತಿ ಅಂತ ತಗೊಂಡಾಗ ನನ್ನ ಜೀವನಕ್ಕೆ ಅದು ಇನ್ಕಾರ್ಪೊರೇಟ್ ಆಗಬೇಕು ಅಂತ ಅಂದಾಗ ನನ್ನ ಫ್ಯಾಮಿಲಿ ಅವ್ರು ಹೆಂಗ್ ಸಪೋರ್ಟ್ ಇದ್ದಾರೆ. ಇವಾಗ ಅಮ್ಮನ ಮನೇಲಿ ಎಲ್ಲಾ ಸಪೋರ್ಟಿವ್, ಹುಟ್ಟದಾಗ್ಲಿಂದ ಪಾಪ ಅವರಿಗೂ ಆಸೆ, ಬೇರೆ ವಾತಾವರಣದಲ್ಲಿ ಬೆಳೆಸಿದ್ರು. ಬಟ್ ಮದುವೆ ಆದ್ಮೇಲೆ ಗಂಡನ ಮನೇಲೂ ಸಪೋರ್ಟಿವ್ ಇರ್ಬೇಕಲ್ವಾ?
0: ಹೌದು.
1: ಅದೇ ಪ್ಯಾಷನ್ ಮುಂದುವರಿಸಬೇಕು ಅಂತ ಅಂದ್ರೆ ಅಲ್ಲೂ ಇರಬೇಕು ಬೆಂಬಲ. ಸೊ ಅದ್ ಹೆಂಗಾಗುತ್ತಪ್ಪ ಅಂತ ಅಂದ್ರೆ ಮಕ್ಕಳದ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಇರುತ್ತೆ, ಎಕ್ಸ್ಟ್ರಾ ಪ್ರಾಕ್ಟೀಸ್ ಟೈಮಲ್ಲಿ ಮನೇಲೂ ಇರುತ್ತೆ, ನಂದು ಇರುತ್ತೆ ಪರಿಶ್ರಮ, ಮಕ್ಕಳದು ಇರುತ್ತೆ, ಅವರು ಪ್ರಾಕ್ಟೀಸ್ ಬರ್ತಾರೆ, ಎಲ್ಲ ನೋಡ್ಕೊಬೇಕು. ಹಂಗಾಗಿ ಇದೆಲ್ಲ ತುಂಬಾ ಸವಾಲು. ಏನೋ ಒಂದ್ ಮಕ್ಕಳದ್ ಒಂದ್ ಪ್ರೊಡಕ್ಷನ್ ಮಾಡ್ತಾ ಇದೀನಿ ಅಂತಾನೆ, ಪ್ರೊಡಕ್ಷನ್ ಮುಗಿಯೋ ತನಕ ಸತತ ಪರಿಶ್ರಮ, ಆ ಪರಿಶ್ರಮಕ್ಕೆ ಫ್ಯಾಮಿಲಿನೂ ಬೆಂಬಲ ಇರ್ಲೇಬೇಕು. ಒಬ್ರು ಕೈಲಿ ಕಷ್ಟ.
0: ಖಂಡಿತ, ನೀವು ಯಾವುದೇ ಒಂದು ಪ್ರದರ್ಶನಕ್ಕೆ ಹೋಗುವಾಗ ನೀವು ಪ್ರಿಪೇರ್ ಆಗೋದು ಹೇಗೆ, ನಿಮ್ಮ ಫ್ಯಾಮಿಲಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡೋದು, ಅಥವಾ ನಿಮ್ಮ ಕೆರಿಯರ್ನ ಈ ಒಂದು ರಂಗದಲ್ಲಿ ನೀವು ಹೇಗೆ ಬೆಳೆಸ್ಕೊಂಡ್ರಿ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಖಂಡಿತವಾಗ್ಲು ನೀವ್ ಹೇಳಿದ ಹಾಗೆ ಕಷ್ಟ ಅನ್ನುವಂಥದ್ದು ಎಲ್ಲಾ ಒಂದು ವೃತ್ತಿಯಲ್ಲಿ ಆಗ್ಲಿ ಪ್ರವೃತ್ತಿಯಲ್ಲಾಗ್ಲಿ ಇದ್ದೇ ಇರುತ್ತೆ. ಅದನ್ನೆಲ್ಲ ಮೀರಿ ನೀವು ಸಾವಿರಾರು ಕಡೆ ಪ್ರದರ್ಶನಗಳನ್ನ ಕೊಟ್ಟು ಜಯಶಾಲಿ ಆಗಿರೋದು ನಮಗೂ ಕೂಡ ಬಹಳ ಹೆಮ್ಮೆಯ ವಿಚಾರನೇ. ನೀವು ಶಿಷ್ಯಾಗಿದ್ದಂತಹ ದಿನಗಳನ್ನ ನೀವು ಜ್ಞಾಪಿಸ್ಕೊಳ್ತಾ ಇದ್ರಿ, ಈಗ ನೀವು ಗುರುವಾಗಿ ಎಷ್ಟು ಜನರಿಗೆ ಭರತನಾಟ್ಯವನ್ನ ಹೇಳ್ಕೊಡ್ತಾ ಇದ್ದೀರಾ?
1: ನಾನು ಈಗ 9-10 ವರ್ಷದಿಂದ ಭರತನಾಟ್ಯ ತರಗತಿಯನ್ನ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 70-75 ಮಕ್ಕಳಿಗೆ ಇದುವರೆಗೂ ಕಲೆಯ ಒಂದು ವಿದ್ಯೆಯನ್ನ ಧಾರೆ ಏರಿತಾ ಈಗ್ಲೂ ಕೂಡ 70-75 ಮಕ್ಕಳು ಇದ್ದಾರೆ. ಕ್ಲಾಸ್ ಅಂತ ಅಂದ್ಮೇಲೆ ಹೋಗುವವರು ಬರುವವರು ಇದ್ದೇ ಇರ್ತಾರೆ, ಅದು ನಾರ್ಮಲ್. ಸೊ ಅದ್ರ ಜೊತೆಗೆ ಭರತನಾಟ್ಯ ತರಬೇತಿಯನ್ನ ಪ್ರತಿ ಶನಿವಾರ ಭಾನುವಾರ ಕೇರ್ಪೇಟೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆ ಮಕ್ಕಳುಗಳಿಗೂ ಈಗ ಅಂದ್ರೆ ನಮ್ಮ ಆಸಕ್ತಿ ಹೇಗಿತ್ತೋ ಈಗಿನ ಮಕ್ಕಳುಗಳಿಗೂ ಹಾಗೆ ಆಸಕ್ತಿ. ಮಕ್ಕಳಿಗೆ ಆಸಕ್ತಿ ಇದ್ದಾಗ ನಮಗೂ ಹೇಳ್ಕೊಡೋ ಆಸಕ್ತಿ ತುಂಬಾ, ಮಕ್ಕಳು ತುಂಬಾ ಖುಷಿಯಿಂದ ಕಲಿತಾ ಇದ್ದಾರೆ, ಅದು ಹೇಳ್ಕೊಡುವಂತ ತುಂಬಾ ಖುಷಿಯಾದ ಸುದ್ದಿ
0: ಖಂಡಿತವಾಗ್ಲು. ಹಾಗೆ ಈ ಭರತನಾಟ್ಯದಲ್ಲಿ ಶಿಸ್ತು ಮತ್ತೆ ಸಮರ್ಪಣೆ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತೀರಾ?
1: ತುಂಬಾ ಶಿಸ್ತು ಬೇಕೇ ಬೇಕು, ಯಾಕಂದ್ರೆ ನಾವು ತರಗತಿಯಲ್ಲಿ ಕಲ್ತಿದ್ದು ಮಾತ್ರ ಸಾಕಾಗಲ್ಲ. ತರಗತಿ ಆಲ್ಮೋಸ್ಟ್ 1 ಅವರ್ 1.5 ಅವರ್ 2 ಅವರ್ಸ್ ಇದ್ರು, ವಾರದಲ್ಲಿ 2 ದಿನದಲ್ಲಿ 2 ಅವರ್ಸ್ ಕಲ್ತ್ರೆ ಖಂಡಿತ ಸಾಕಾಗಲ್ಲ. ದಿನವಿಡೀ ಪರಿಶ್ರಮ ಇರ್ಲೇಬೇಕು, ಏನ್ ಕಲ್ತಿದ್ವಿ ಅದನ್ನ ರಿಕಾಲ್ ಮಾಡ್ಕೊಬೇಕು ದಿನ. ಅಂದ್ರೆ ಎಜುಕೇಶನ್ ಹೇಗೆ ಮೈಂಡ್ ಅಲ್ಲಿ ಹೋಗ್ತಾ ಇರುತ್ತೋ ಕಲಿತಾ ಇರ್ತೀವೋ ಇದು ಹಾಗೆ ದಿನನಿತ್ಯದ ಕಾರ್ಯಗಳ ಜೊತೆ ಇನ್ಕ್ಲೂಡ್ ಆಗೋಗ್ಬೇಕು. ದಿನವಿಡೀ ಅಭ್ಯಾಸ ಇದ್ರೆ ಆ ಶ್ರಮ ಇದ್ರೆ ನಾವ್ ಯಾವ್ದೇ ಒಂದು ಕೆರಿಯರ್ ಅಲ್ಲಾದ್ರೂ ಮುಂದೆ ಬಂದು ಅಚೀವ್ ಮಾಡುವಂತ ಒಂದು ಅಂಶ ಇರುತ್ತೆ
0: ಖಂಡಿತ. ಹಾಗೆ ನೀವು ಭರತನಾಟ್ಯದಲ್ಲಿ ಇಂಥದನ್ನ ನಾನು ಮುಂದೊಂದು ದಿನ ಸಾಧಿಸಬೇಕು ಅಂತ ಅನ್ಕೊಂಡಿರುವಂತಹದ್ದೇನಾದ್ರೂ ಇದೆಯಾ?
1: ಖಂಡಿತ ಇದೆ. ಏನಂತ ಅಂದ್ರೆ ಈಗ ಆಲ್ಮೋಸ್ಟ್ 9-10 ವರ್ಷದಿಂದ ಕ್ಲಾಸಸ್ ರನ್ ಮಾಡ್ತಾ ಇದ್ದೀನಿ. ಬಟ್ ಅದನ್ನ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿ ಕೇರ್ಪೇಟೆ ಅಲ್ಲದೆ ಮತ್ತಿನ್ನೂ ಸುಮಾರು ಕಡೆ ಮಾಡ್ಬೇಕು ಅಂತ ಖಂಡಿತ ಆಸೆ ಇದೆ. ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಬೆಂಬಲ ಅಲ್ಲದೇನೆ ಫ್ಯಾಮಿಲಿ ಬೆಂಬಲ ಇದ್ರೆ ಖಂಡಿತ ಮುಂದ್ ಬರ್ಬೋದು.
0: ಖಂಡಿತವಾಗ್ಲು ಮುಂದೊಂದು ದಿನ ನಿಮ್ಮೆಲ್ಲ ಕನಸುಗಳು ಖಂಡಿತವಾಗ್ಲು ಈಡೇರುತ್ತೆ ಅಂತಾನೆ ನಾವು ಕೂಡ ಆಶಿಸ್ತೀವಿ. ಹಾಗೆ ಈಗ ಭರತನಾಟ್ಯ ಮತ್ತೆ ಆಧುನಿಕ ಒಂದು ನೃತ್ಯ ಶೈಲಿಗಳು ಅಂತ ತಗೊಂಡ್ರೆ ನಿಮಗೆ ಏನು ಮೇಜರ್ ಆಗಿ ಇದು ಡಿಫ್ರೆನ್ಸ್ ಇದೆ ಅಂತ ಅನ್ಸತ್ತೆ?
1: ಏನಂತ ಅಂದ್ರೆ ಆಧುನಿಕ ಕಲೆ ಅಂತ ಬಂದಾಗ ವೆಸ್ಟರ್ನ್ ಡಾನ್ಸಸ್ ಅಂತ ಬರುತ್ತೆ. ಸೊ ಭರತನಾಟ್ಯ ಈಸ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಕ್ಲಾಸಿಕಲ್ ಡಾನ್ಸ್. ಈಗ ಮಕ್ಕಳುಗಳು ಆಧುನಿಕ ಕಲೆಗೂ ಹೋಗ್ತಾರೆ, ಜೊತೆಗೆ ಭರತನಾಟ್ಯಕ್ಕೂ ಹೋಗ್ತಾರೆ, ಎರಡನ್ನೂ ಕಲಿಯೋ ಚಾನ್ಸಸ್ ಇದೆ. ಏನಪ್ಪಾ ಅಂತಂದ್ರೆ ಭರತನಾಟ್ಯದ ಒಂದು ಆ ಬಾಡಿ ಗೆಸ್ಚರ್ ಬೇಸಿಕ್ಸ್ ಇಂದ ಕಲ್ತು ಅವ್ರ ಬಾಡಿ ಗೆಸ್ಚರ್ ಏನ್ ಬಿಲ್ಡಪ್ ಆಗಿದೆಯೋ ಆ ಗೆಸ್ಚರ್ ನಾವು ಕಾಪಾಡ್ಕೊಬೇಕು, ಅದೇ ಕೆರಿಯರ್ ಅಲ್ಲಿ ಇಂಪ್ರೂವ್ಮೆಂಟ್ ಇರಬೇಕು ಅಂತ ಅಂದ್ರೆ ವೆಸ್ಟರ್ನ್ ಗೆಸ್ಚರ್ ವಿಲ್ ಬಿ ಡಿಫ್ರೆಂಟ್. ಆ ಗೆಸ್ಚರ್ ಎರಡೂ ಇನ್ಕಾರ್ಪೊರೇಟ್ ಆದ್ರೆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಒಂದು ನೀಟ್ ಕಾನ್ಸಂಟ್ರೇಷನ್ ಕಷ್ಟ ಆಗುತ್ತೆ, ಅವರಿಗೆ ಬಾಡಿ ಸಪೋರ್ಟ್ ಮಾಡಲ್ಲ. ಪ್ರದರ್ಶನ ಕಲೆ ಅಂತಂದ್ರೆ ಪ್ರದರ್ಶನನೇ ಮುಖ್ಯ, ಆ ಪ್ರದರ್ಶನಕ್ಕೆ ನಮ್ಮ ಶರೀರ ಮೇನ್ ಸಪೋರ್ಟ್ ಮಾಡಬೇಕು. ಸೊ ಆ ಶರೀರವನ್ನ ನಾವು ಕ್ಲಾಸಿಕಲ್ ಇಂದ ಕಾಪಾಡ್ಕೊಂಬಂದಿರೋ ಶರೀರವನ್ನ ತಕ್ಷಣ ನಾವೇನೋ ಇನ್ನೊಂದ್ ಕಲಿತೀವಿ ಮತ್ತೊಂದ್ ಕಲಿತೀವಿ ಅಂತ ಅಂದಾಗ ಶಾಸ್ತ್ರೀಯ ನೃತ್ಯಗಳಲ್ಲೇ ಸುಮಾರು ನೃತ್ಯಗಳಿದೆ. ಭರತನಾಟ್ಯ ಅಲ್ಲದೆ ಒಡಿಸಿ, ಕಥಕ್, ಕುಚಿಪುಡಿ ಸುಮಾರು ಶಾಸ್ತ್ರೀಯ ನೃತ್ಯಗಳಿದಾವೆ. ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆದ್ರೆ ಬಾಡಿ ಗೆಸ್ಚರ್ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ತರಗತಿಗಳಿಗೆ ಸೇರ್ಲಿಕ್ಕೆ ಬಂದಿದ್ ಮಕ್ಳಿಗೂ ನಾವು ಅದನ್ನೇ ಹೇಳೋದು, ಜುಂಬಾ ಹೋಗ್ತಾರೆ ಕಂಟಿನ್ಯೂ ಮಾಡ್ಬೋದಾ, ವೆಸ್ಟರ್ನ್ ಕ್ಲಾಸಿಗೆ ಹೋಗ್ತಾರೆ ಕಂಟಿನ್ಯೂ ಮಾಡ್ಬೋದಾ, ಕರಾಟೆ ಹೋಗ್ತಾರೆ ಕಂಟಿನ್ಯೂ ಮಾಡ್ಬೋದಾ ಅಂತ ಅಂದಾಗ ಅದನ್ನ ಹೇಳೋದು. ಬ್ಯಾಲೆನ್ಸ್ ಮಾಡೋದು ಮಗುಗೆ ಸ್ಟ್ರೆಸ್ಫುಲ್ ಕಷ್ಟ ಆಗತ್ತೆ. ಈಗೇನೋ ಸ್ಟಾರ್ಟಿಂಗ್ ಅಲ್ಲಿ ಏನೋ ಪ್ಯಾಶನ್ ಅದು ಮಾಡಿದ್ಲು ಇದು ಮಾಡಿದ್ಲು ನನ್ನ ಮಗು.
0: ಹಾಗೆ ಈಗ ಭರತನಾಟ್ಯ ಮತ್ತೆ ಶಾಸ್ತ್ರೀಯ ಸಂಗೀತ ಇದೆರಡು ಒಂದು ರೀತಿ ರಿಲೇಟೆಡ್ ಅಂತಾನೆ ಹೇಳ್ಬಹುದು. ಈಗ ಭರತನಾಟ್ಯ ಕಲಿತಾ ಇರೋರಿಗೆ ಶಾಸ್ತ್ರೀಯ ಸಂಗೀತ ಜ್ಞಾನ ಎಷ್ಟು ಮುಖ್ಯ ಆಗತ್ತೆ?
1: ತುಂಬಾ ಮುಖ್ಯ. ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ಸ್ ಅಂತ ಅಂದಾಗ ಅಡವುಗಳ ಪಾಠಾಂತರ ಹೋಗ್ತಾ ಇರುತ್ತೆ, ಶೊಲ್ಕಟ್ಗಳಲ್ಲಿ ಹೋಗ್ತಾ ಇರುತ್ತೆ. ಬಟ್ ಈ ಪರ್ಫಾರ್ಮೆನ್ಸ್ ಮಕ್ಕಳು ಆ ಬೇಸಿಕ್ಸ್ ಆಗಿ ಪರ್ಫಾರ್ಮೆನ್ಸ್ ಸ್ವಿಚ್ ಆಗ್ತಾರೆ ಅಂದಾಗ ಅವರಿಗೆ ಸಂಗೀತ ಜ್ಞಾನ ಮಸ್ಟ್ ಅಂಡ್ ಶುಡ್. ಸಂಗೀತ ಜ್ಞಾನ ಇಲ್ದೆ ನಾವು ಮಕ್ಕಳು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ತಾಳಕ್ಕೆ ತಕ್ಕಂತೆ ಆ ಸಾಹಿತ್ಯ ಸಂಗೀತಕ್ಕೆ ತಕ್ಕಂತೆ ಆ ಪರ್ಫಾರ್ಮೆನ್ಸ್ ಮಾಡ್ಬೇಕಂತಂದ್ರೆ ಅವರಿಗೆ ಬೇಸಿಕ್ ಇಂದನೂ ಸಂಗೀತ ಪಾಠ ಆಗ್ಲೇಬೇಕು. ಅದಕ್ಕೋಸ್ಕರನೇ ಯಾವ ಭರತನಾಟ್ಯದ ಯಾವುದೇ ಎಕ್ಸಾಮ್ಸ್ ತಗೊಂತೀವಿ ಅಂತಂದ್ರು ಅದರಲ್ಲೇ ಮ್ಯೂಸಿಕ್ ಪೋರ್ಷನ್ಸ್ ಇನ್ಕಾರ್ಪೊರೇಟ್ ಮಾಡ್ಬಿಟ್ಟಿರ್ತಾರೆ. ಸೋ ದಟ್ ಈಗ ಇಷ್ಟು ಭರತನಾಟ್ಯದ ಇಷ್ಟು ಕಲಿಬೇಕು ಈ ಎಕ್ಸಾಮ್ ಅಂತಾನೆ ಅದಕ್ಕೆ ಅಟ್ಲೀಸ್ಟ್ ರಿಲೆವೆಂಟ್ ಆಗಿರೋಂಥ ಮ್ಯೂಸಿಕ್ ಪೋರ್ಷನ್ಸ್ ಎಷ್ಟು ಕಲ್ತಿರ್ಬೇಕು, ಎಷ್ಟು ಜ್ಞಾನ ತಿಳಿದಿರಬೇಕು ಅಷ್ಟು ಜ್ಞಾನ ಆಗ್ಲೇಬೇಕು. ಅದಾದ್ರೇನೆ ಮಕ್ಕಳು ಒಂದು ಪ್ರೊಫಿಷಿಯನ್ಸಿ ಮುಂದಕ್ಕೆ ಬರೋಕ್ಕೆ ಸಾಧ್ಯ.
0: ಖಂಡಿತ. ಈಗ ನೀವು ನಿಮ್ಮ ನೃತ್ಯ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಸಂಗೀತ ಪಾಠನೂ ಹೇಳ್ಕೊಡ್ತಾರೆ ಹೇಳ್ತಾ ಇದ್ದೀರಾ ಹಾಗಾದ್ರೆ?
1: ಹೌದು, ನಾನೇ ಹೇಳ್ಕೊಡ್ತೀನಿ. ನಂದು ಸಂಗೀತಾಭ್ಯಾಸ ಆಗಿದೆ. ಪ್ರೊಫಿಷಿಯಂಟ್ ಸರ್ಟಿಫಿಕೇಶನ್ ಅಂತ ಅನ್ನೋದಕ್ಕಿಂತ ಆ ಜ್ಞಾನ, ಕಲ್ತಿರೋ ಜ್ಞಾನನ ಭರತನಾಟ್ಯದ ಜೊತೆ ಜ್ಞಾನ ಇದ್ರೆ ಮಗುನು ಬೆಳವಣಿಗೆ ಆಗೋದು. ಸೊ ಹಾಗಾಗಿ ಭರತನಾಟ್ಯ ಜೊತೆ ಸಂಗೀತಕ್ಕೂ, ಭರತನಾಟ್ಯಕ್ಕೆ

0: ಎಷ್ಟು ಸಂಗೀತ ಬೇಕು ಅಷ್ಟು ಸಂಗೀತ ಜ್ಞಾನವನ್ನು ನಾನೇ ಹೇಳ್ಕೊಡ್ತೀನಿ. ಇನ್ನು ಅವರಿಗೆ ಎಕ್ಸಸ್ ಆಗಿ ಬೇಕಿರೋ ಸಂಗೀತ ಜ್ಞಾನಕ್ಕೆ ಅವರಿಗೆ ಬೇರೆ ಕ್ಲಾಸಸ್ಗಳಿಗೆ ಹೋಗಿ ಕಲ್ತ್ಕೊಳ್ಳಿಕ್ಕೆ ಅನುಮತಿ ಕೊಡ್ತೀನಿ.
1: ಓಕೆ, ಹಾಗಿದ್ರೆ ನೀವು ನಿಮ್ಮ ಒಂದು ನೃತ್ಯ ಶಾಲೆಯಲ್ಲಿ ನೃತ್ಯವನ್ನು ಹೇಳ್ಕೊಡ್ತಾ ಇದ್ದೀರಾ, ಶಿಸ್ತನ್ನು ಹೇಳ್ಕೊಡ್ತಾ ಇದ್ದೀರಾ, ಸಂಗೀತವನ್ನು ಹೇಳ್ಕೊಡ್ತಾ ಇದ್ದೀರಾ, ಮಕ್ಕಳಿಗೆ ಒಂದು ನಿಯಮಬದ್ಧ ನೃತ್ಯ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಜ್ಞಾನ ಕೊಡ್ತಾ ಇದ್ದೀರಾ. ಇಷ್ಟೆಲ್ಲಾನೂ ನೀವು ಒಬ್ಬರೇ ಮಾಡ್ತಾ ಇದ್ರು ಕೂಡ ಮಕ್ಕಳಿಗೆ ನೀವು ಒಂದು ಗುರುವಾಗಿ ಕಾಣುವಾಗ ತುಂಬಾನೇ ಒಂದು ಹೆಮ್ಮೆಯ ಮನೋಭಾವ ಇರುತ್ತೆ. ನೀವು ನಿಮ್ಮ ಗುರುಗಳನ್ನ ಹೇಗೆ ನೋಡ್ತಾ ಇದ್ದೀರಾ, ನಿಮ್ಮ ಶಿಷ್ಯರು ಕೂಡ ಹಾಗೆ ನೋಡ್ತಾ ಇರ್ತಾರೆ ನಿಮ್ಮನ್ನ. ಆದ್ರೆ ಈಗಿನ ಯುವ ಪೀಳಿಗೆಗೆ ನೃತ್ಯ ಅಂದ ತಕ್ಷಣ ಭರತನಾಟ್ಯ ಅಂತ ನೆನಪಾಗ್ತಾ ಇರೋದು ತುಂಬಾ ಕ್ಷೀಣಿಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ಖಂಡಿತ, ಈಗ ಒಂದು 5-6 ವರ್ಷದ ಹಿಂದೆ ತುಂಬಾ ಕ್ಷೀಣಿಸ್ತಾ ಇತ್ತು ಭರತನಾಟ್ಯ ಕಾರ್ಯಕ್ರಮ ಅಂತಂದ್ರೆ ಏನೋ ಅಷ್ಟು ಇಂಪಾರ್ಟೆನ್ಸ್ ಅಂತ ಇರ್ತಿರ್ಲಿಲ್ಲ. ನಾನ್ ನೋಡಿದ್ದ ಹಂಗೆ ಈಗ ಒಂದ 6 ವರ್ಷದ ಹಿಂದೆಯಿಂದ ಇದ್ದಿದ್ದ ಇಂಪ್ರೂವ್ಮೆಂಟ್ ಈಗಿನ ಇಂಪ್ರೂವ್ಮೆಂಟ್ಗೂ ತುಂಬಾ ಅಜಗಜ ಅಂತಾರ. ಯಾಕಂದ್ರೆ ಮುಂಚೆ ಏನಾಗ್ತಾ ಇತ್ತು, ಭರತನಾಟ್ಯದ್ದು ಎಕ್ಸಾಮ್ಸ್ ಪ್ರೋಗ್ರಾಮ್ಸ್ ಅಲ್ದೇನೆ ಈ ಎಕ್ಸಾಮ್ಸ್ಗಳು ಬೇರೆ ಆಡಿಷನ್ಸ್ ಅಂತ ಮುಂಚೆ ಇರ್ತಾ ಇದ್ವಿ. ಕೋವಿಡ್ ಟೈಮ್ ಬಂದಾಗ ಎಲ್ಲ ಮಧ್ಯ ಡ್ರಾಪ್ ಆಗಿ ಈಗ ಮತ್ತೆಲ್ಲ ಇಂಪ್ರೂವ್ಮೆಂಟ್. ಆ ಇಂಪ್ರೂವ್ಮೆಂಟ್ ಅಲ್ಲಿ ಈಗಿನ ಮಕ್ಕಳುಗಳು ಎಕ್ಸಾಮಿನೇಷನ್ಸ್ ಎಷ್ಟು ಜನ ಬರ್ತಾರೆ ಅಂತ ಅಂದ್ರೆ 1000 ಮಂದಿ. ಬೇಸಿಕ್ ಜೂನಿಯರ್ ಎಕ್ಸಾಮಿಗೆನೆ 1000 ಮಂದಿ. ಎಕ್ಸಾಮ್ ಅಂತ ಅಂದ್ರೆ ಅವ್ರ ಮಕ್ಕಳಿಗೆ ಕಲಿಬೇಕು, ಆ ಎಕ್ಸಾಮ್ ಆಗ್ತಂಗೆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಅವರಲ್ಲಿ ತುಂಬಾ ಮುತುವರ್ಜಿ. ಹಂಗಾಗಿ ಈ ಒಂದು 5-6 ವರ್ಷದ ಹಿಂದೆ ಇದ್ದಿದ್ದ ಆಸಕ್ತಿಗಿಂತ ಈಗ ಇನ್ನ ಇಂಪ್ರೂವ್ಮೆಂಟ್ ಆಗಿದೆ. ಆದ್ರೆ ಆ ಮಕ್ಕಳುಗಳು ಆ ಇಂಪ್ರೂವ್ಮೆಂಟ್ ಅನ್ನ ಬೆಳೆಸ್ಕೊಂತ ಬರೋದು ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಈ ಎಜುಕೇಶನ್ ಸಿಸ್ಟಮ್ ಜೊತೆ ಬ್ಯಾಲೆನ್ಸ್ ಮಾಡ್ಬೇಕು, ಅದು ಮಕ್ಕಳಿಗೆ ಒಂದ್ ದೊಡ್ಡ ಸವಾಲು. ಯಾಕಂದ್ರೆ ಈಗಿನ ಎಜುಕೇಶನ್ ಸಿಸ್ಟಮ್ ಹಾಗೆ ಇದೆ, ಮಕ್ಕಳಿಗೆ ಎಜುಕೇಶನ್ ತುಂಬಾ ಹೆಕ್ಟಿಕ್ ಅಂತ ಹೇಳ್ತಾರೆ. ಆ ಪ್ರೆಷರ್ ಜೊತೆಗೆ ಇದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದು ಮಕ್ಕಳಿಗೆ ಒಂದ್ ದೊಡ್ಡ ಟಾಸ್ಕ್. ಹಾಗಾಗಿ ಆ ಟೈಮಲ್ಲಿ ಏನಾಗುತ್ತೆ, ಈ ಆಲ್ಮೋಸ್ಟ್ 8th, 9th, 10th class ಟೈಮಲ್ಲಿ ಸ್ಟಡೀಸಿಗೆ ಪ್ರೆಷರೈಸ್ಡ್ ಆಗುತ್ತೆ ಅಂತ ಕರಿಕ್ಯುಲರ್ ಆಕ್ಟಿವಿಟೀಸ್ ಡ್ರಾಪ್ ಮಾಡ್ತಾರೆ. ಆ ಡ್ರಾಪ್ ಮಾಡಿದಾಗ ಅವರಿಗೆ ಆಕ್ಚುಲ್ ಆಗಿ ಮಾರ್ಕ್ಸ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ಅವರ ಭಾವನೆ. ಬಟ್ ಅದಲ್ಲ, ಯಾಕಂದ್ರೆ ಮಕ್ಳು ಚಿಕ್ಕದಿಂದ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂತ ಬೆಳೀತಾ ಇದ್ದಿದ್ ಮಕ್ಳು, ಒಂದ್ ಯಾವ್ದೋ ಒಂದ್ ವೇನಲ್ಲಿ ಒಂದ್ ಡ್ರಾಪ್ ಆಯ್ತು ಅಂತಂದಾಗ ಮಕ್ಳಿಗೆ ಆ ಎಜುಕೇಶನ್ ಇಂದ ಪ್ರೆಷರೈಸ್ಡ್ ಆಗ್ತಾ ಹೋಗುತ್ತೆ. ನಮಗೆ ಏನೇ ಒಂದು ಕಲೆ ಕಲಿತಾ ಇದ್ವಿ ಅಂತಂದ್ರೆ ಅದೇ ಫುಲ್ ಕಲಿತಾ ಇರಲ್ಲ ಮಕ್ಕಳು. ಏನೋ ಒಂದು ಅವರಿಗೆ ಮೈಂಡ್ ಫ್ರೀ ಆಗೋ ಟೈಮ್ ಪೀರಿಯಡ್, 1-2 hours ಫುಲ್ ಪ್ರಾಕ್ಟೀಸ್, ಮೈಂಡ್ ಫ್ರೀ ಆಗತ್ತೆ. ಆ ಮೈಂಡ್ ಫ್ರೀ ಆದ್ಮೇಲೆ ಅವ್ರು ಏನಾದ್ರು ಸ್ಕೂಲ್ದು ಪಾಠಾಂತರಗಳು ಓದಕ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಇನ್ನ 10 ಸಲ ಓದಿ ತಲೆಗೆ ಹೋಗೋದು 2-3 ಸಲದಲ್ಲೇ ಹೋಗುತ್ತೆ. ಖುಷಿಯಲ್ಲಿ ಇರ್ತಾರೆ, ಅವರ ಮಕ್ಕಳ ಭಾವನೆ ಮಕ್ಕಳ ಮೈಂಡ್ ಫ್ರೆಶ್ ಆಗಿರ್ಬೇಕು ಏನೇ ಓದ್ಲಿಕ್ಕೆ. ಹಾಗಾಗಿ ಈಗ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ, ನೋಡೋಣ ಹೆಂಗಿದೆ, ಕಂಟಿನ್ಯೂ ಆಗತ್ತೆ ಅಂತ ಅಂದ್ರೆ ದಟ್ ವುಡ್ ಬಿ ಗ್ರೇಟ್ಫುಲ್.
1: ಹೌದು, ಖಂಡಿತವಾಗ್ಲು. ಹಾಗೆ ಈಗ ನಾವು ಶಾಸ್ತ್ರೀಯ ಸಂಗೀತ ಅಂತ ತಗೊಂಡಾಗ ಎಕ್ಸಾಮ್ಸ್ ಇರೋದು ಗೊತ್ತೇ ಇರುತ್ತೆ. ಈಗ ಭರತನಾಟ್ಯದಲ್ಲಿ ಯಾವ್ಯಾವ ರೀತಿ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ?
0: ಎಕ್ಸಾಮ್ಸ್ ಅಂತ ಅಂದ್ರೆ ಭರತನಾಟ್ಯದಲ್ಲಿ ಈಗ ಅಟ್ ಪ್ರೆಸೆಂಟ್ ಅಂದ್ರೆ ಎಲ್ಲಾ ತರ ಎಕ್ಸಾಮ್ಸ್ಗಳು ಇದಾವೆ. ಮೇನ್ಲಿ ಎಲ್ಲರೂ ಸೆಂಟ್ರಲ್ ಎಕ್ಸಾಮ್ಸ್ ಮತ್ತೆ ಸ್ಟೇಟ್ ಎಕ್ಸಾಮ್ಸ್ ಅಂತ ಬೈಫರ್ಗೆಟ್ ಮಾಡ್ತಾರೆ. ಸೊ ಸೆಂಟ್ರಲ್ ಎಕ್ಸಾಮ್ಸ್ ಅಂತ ಅಂದ್ರೆ ಮಕ್ಕಳಿಗೆ ಇವತ್ತು ಈಗ ಬಂದ ಮಗು ಇವತ್ತು ಜಾಯಿನ್ ಆಯಿತು ಕ್ಲಾಸಿಗೆ, ಪಾಠಾಂತರ ಕಲೀಲಿಕ್ಕೆ ಜಾಯಿನ್ ಆಯಿತು ಅಂತಂದರೆ ಪ್ರತಿ ಒಂದು ವರ್ಷಕ್ಕೆ, ಈಗ ಸ್ಕೂಲಲ್ಲಿ ಹೇಗೆ ಪ್ರತಿ ವರ್ಷ ಪಾಠಾಂತರಗಳು ಹೋಗುತ್ತೋ ಹಾಗೆ ಸೆಂಟ್ರಲ್ ಎಕ್ಸಾಮ್ಸಲ್ಲಿ ಪ್ರತಿ ವರ್ಷ ಪಾಠಾಂತರಗಳಿರುತ್ತೆ. ಪ್ರತಿ ವರ್ಷದ ಪಾಠಾಂತರಕ್ಕೂ ಒಂದು ಎಕ್ಸಾಮ್, ಪ್ರಾರಂಭಿಕ, ಪ್ರಾವೇಶಿಕ ಪ್ರಥಮ, ಪ್ರಾವೇಶಿಕ ಪೂರ್ಣ, ಒಂದು 11-12 ವರ್ಷ ತನಕನೂ ಎಕ್ಸಾಮ್. ಆ 12 ವರ್ಷ ತನಕ ಎಕ್ಸಾಮ್ಸ್ ಮಾಡಿಕೊಂಡ್ರು ಅಂತ ಅಂದ್ರೆ ದಟ್ ವಿಲ್ ಬಿ ಅ ಪ್ರೊಫಿಷಿಯಂಟ್ ಲೈಕ್ ಅ ಶಿಕ್ಷಕ್. ಅಂದ್ರೆ ಕಂಟಿನ್ಯೂಸ್ 12 ವರ್ಷದಲ್ಲಿ ಕಷ್ಟ ಆಗುತ್ತೆ, ಮಧ್ಯ 1-2 ವರ್ಷ ಗ್ಯಾಪ್ ಆಗುತ್ತೆ, ಬಿಕಾಸ್ ಸ್ಟಡೀಸ್ ಜೊತೆಗೆ ಕಂಟಿನ್ಯೂ ಆಗ್ಬೇಕಲ್ವಾ. ಬೇಸಿಕ್ ಫಸ್ಟ್ ಇಯರ್ಗೆ ಇರೋ ಪೋರ್ಷನ್ಸ್ಗೂ ಪ್ರೊಫಿಷಿಯಂಟ್ ಆಗ್ತಾ ಪೋರ್ಷನ್ಸ್ ತುಂಬಾ ವಾಸ್ಟ್ ಹೋಗುತ್ತೆ. ಕಲಿಕೆ ನಾಲೆಜ್ ಗೈನ್ ತುಂಬಾ ಇಂಪಾರ್ಟೆಂಟ್, ತುಂಬಾ ನಾಲೆಜ್ ಗೈನ್ ಮಾಡಬೇಕು ಆ ಫೈನಲ್ ಎಕ್ಸಾಮ್ಸಿಗೆಲ್ಲ. ಸೊ ಹಾಗಾಗಿ ಎಜುಕೇಷನ್ ಜೊತೆ ಬಿಲ್ಡಪ್ ಆಗುತ್ತೆ ಅಂತಂದ್ರೆ ಅವಾಗ ಸ್ವಲ್ಪ ರೆಡ್ಯೂಸ್ ಆಗುತ್ತೆ, ಮಧ್ಯ ಮಧ್ಯ ಗ್ಯಾಪ್ ಆಗುತ್ತೆ. ಜೊತೆಗೆ ಇನ್ನ ಸ್ಟೇಟ್ ಎಕ್ಸಾಮ್ಸ್ ಅಂತ ಬಂದಾಗ ಜೂನಿಯರ್ ಎಕ್ಸಾಮ್ಸ್, ಸೀನಿಯರ್ ಎಕ್ಸಾಮ್ಸ್, ವಿದ್ವತ್ ಎಕ್ಸಾಮ್ಸ್ ಅಂತ ಇದೆ. ಅದರಲ್ಲೂ ಹಾಗೆ ಪಾಠಾಂತರ ಆಲ್ಮೋಸ್ಟ್ 3 ವರ್ಷ ಜೂನಿಯರ್ ಎಕ್ಸಾಮ್ ಮಗು ತಗೊಂತ ಇದೆ ಅಂತ ಅಂದ್ರೆ ಕ್ಲಾಸಿಗೆ ಜಾಯಿನ್ ಆಗಿ 3 ವರ್ಷಕ್ಕೆ ಕಷ್ಟ ಕಟ್ಟೋದು. ಯಾಕಂದ್ರೆ ಪೋರ್ಷನ್ಸ್ ಇದೆ, ಪೋರ್ಷನ್ಸ್ ಕಲಿಬೇಕು. ಆ ಪರ್ಟಿಕ್ಯುಲರ್ ಪೋರ್ಷನ್ಸ್ ಅಲ್ಲಿ ಭರತನಾಟ್ಯ ನಾಲೆಡ್ಜು ಇದೆ, ಸಂಗೀತ ನಾಲೆಡ್ಜು ಇದೆ, ವ್ಯಾಯಾಮಗಳೆಲ್ಲ ಇದೆ, ಅದೆಲ್ಲ ಅವರು ಮೈಗೂಡಿಸ್ಕೊಬೇಕು, ಕಲಿಬೇಕು. ಸೊ ಅಷ್ಟೆಲ್ಲ ಕಲ್ತ ಮೇಲೇನೆ ಅವರು ಜೂನಿಯರ್ ಎಕ್ಸಾಮ್ ಕಟ್ಟಲಿಕ್ಕೆ ಅರ್ಹತೆ. ಹಾಗೆ ಸೀನಿಯರ್ ಲೆವೆಲ್ಗೂ 3 ವರ್ಷ ಹಾಗೆ ಆಲ್ಮೋಸ್ಟ್ ಸತತ ಅಭ್ಯಾಸ ಇರಲೇಬೇಕು. 3 ವರ್ಷದ ಪೋರ್ಷನ್ಸ್ನ ಎಕ್ಸಾಮ್ ಆಗಿ ಡ್ರಾಪ್ ಮಾಡಿ 1 ವರ್ಷ ಡ್ರಾಪ್ ಮಾಡಿ 2 ವರ್ಷ ಡ್ರಾಪ್ ಮಾಡಿ 1 ವರ್ಷದಲ್ಲಿ ಕಲಿತೀನಿ ಅಂದ್ರೆ ಕಷ್ಟ. ಯಾಕಂದ್ರೆ ಆ ಪೋರ್ಷನ್ಸ್ ಇಟ್ಟಿರೋದೇ ಅವ್ರು 3 ವರ್ಷ.
1: ಹೌದು,
0: ಆ 3 ವರ್ಷ ಅನ್ನೋದನ್ನ ಯಾವ ಮಗುಗೆ ಒಂದು ವರ್ಷದಲ್ಲಿ ಕಲಿಯಕ್ಕಾಗತ್ತೆ, ಕಷ್ಟ ಆಗುತ್ತೆ. ಹಂಗಾಗಿ ಎರಡೂ ತರ ಸೆಂಟ್ರಲ್ ಎಕ್ಸಾಮ್ಸ್ ಸ್ಟೇಟ್ ಎಕ್ಸಾಮ್ಸ್ ಅಂತ ಸಪರೇಟ್ ಇದೆ. ಅಂದ್ರೆ ಎಕ್ಸಾಮ್ಸ್ ಗಳು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಸ್ ಅಲ್ಲಿ ಎಲ್ಲಾ ಡಿಸ್ಟ್ರಿಕ್ಸ್ ಅಲ್ಲೂ ರನ್ ಆಗುತ್ತೆ. ಯಾಕಂದ್ರೆ ನಾವ್ ಈ ಒಂದು ಎಲ್ಲಾ ಎಕ್ಸಾಮ್ಸ್ ಬೆಂಗಳೂರಲ್ಲೇ ನಡೆಯುತ್ತೆ ಅಂತಂದ್ರೆ ಎಲ್ಲಾ ಕರ್ನಾಟಕದ ಎಲ್ಲೆಲ್ಲಾ ಕಡೆಯಿಂದನೂ ಇರೋರು ಬಂದು ಬೆಂಗಳೂರಲ್ಲಿ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ಅವರು ಎಲ್ಲಾ ಜಿಲ್ಲೆಗಳಲ್ಲೂ ಎಕ್ಸಾಮ್ಸ್ ಗಳನ್ನ
1: ಕಂಡಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಹಾಗೆ ಈಗ ಒಂದು ಮಗು ಭರತನಾಟ್ಯವನ್ನ ಕಲಿತಾ ಇದೆ, ನಾನು ಪ್ರದರ್ಶನ ಮಾಡಬೇಕು ಅಂತ ಅಂದಲ್ಲಿ ಅದಕ್ಕೆ ಮುಂಚೆ ಅರಂಗೇಟ್ರಂ ಅಂತ ಮಾಡ್ತಿರಲ್ಲ, ಅದರ ಒಂದು ತಯಾರಿ ಹೇಗಿರುತ್ತೆ? ನಿಮ್ಮ ಅರಂಗೇಟ್ರಂನ ನೀವು ನೆನಪಿಸ್ಕೊಳ್ಳೋದಾದ್ರೆ ನಿಮ್ಮ ಆ ಒಂದು ಮೊಮೆಂಟ್ ಹೇಗಿತ್ತು ಅನ್ನೋದನ್ನ ನಮ್ಗೆ ಹೇಳಬಹುದಾ?
0: ತುಂಬಾ ಅದ್ಭುತ ಒಂದು ಅರಂಗೇಟ್ರಂ, ಅಥವಾ ನಾವು ಕನ್ನಡದಲ್ಲಿ ರಂಗ ಪ್ರವೇಶ ಅಂತ ಕರಿತೀವಿ. ಅದು ಒಂದು ಮಗು, ನನ್ನ ಭಾವನೆಯ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಯಾವುದೇ ಮಗು ಭರತನಾಟ್ಯ ತರಗತಿಗೆ ಸೇರಿ 3-4 ವರ್ಷದಲ್ಲಿ ಚಿಕ್ಕ ಮಗು ರಂಗ ಪ್ರವೇಶ ಮಾಡುತ್ತೆ ಅಂತ ಅಂದ್ರೆ ಅದು ಕಷ್ಟ. ಯಾಕಂದ್ರೆ ಆ ಮಗುಗೆ ಯಾವುದೇ ಒಂದು ನಮ್ಮ ನಾವ್ ಹೇಳ್ಕೊಡೋ ಯಾವುದೇ ಒಂದು ಐಟಮ್ಸ್ ಅಲ್ಲಾದ್ರೂ ಆ ಭಾವನೆ ಅನುಭವಿಸ್ಬೇಕು.
1: ಹೌದು,
0: ಪುಟ್ಟ ಮಕ್ಕಳಿಗೆ ಅಷ್ಟು ಭಾವನೆ ಎಕ್ಸ್ಪ್ರೆಸ್ ಮಾಡಕ್ಕೆ ಕಷ್ಟ ಸ್ವಲ್ಪ. ಹಾಗಾಗಿ ನನ್ನ ಅನುಭವದ ಪ್ರಕಾರ ಜೂನಿಯರ್ ಗ್ರೇಡ್ ಅಲ್ಲಿ ಸೀನಿಯರ್ ಗ್ರೇಡ್ ಅಲ್ಲಿ ರಂಗ ಪ್ರವೇಶ ಆಯ್ತು ಅಂತಂದ್ರೆ ಅವ್ರ ಅಷ್ಟು ಇನ್ನ ಪ್ರೊಫಿಷಿಯಂಟ್ ಆಗಿರಲ್ಲ. ಎಲ್ಲ ಪೂರಾ ಕಲ್ತು ನಾವು ಪರ್ಫಾರ್ಮೆನ್ಸ್ ಮಾಡೋದೇ ಬೇರೆ, ಕಲಿಕೆಯಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ರಂಗ ಪ್ರವೇಶ ಮಾಡೋದೇ ಬೇರೆ. ನಂದು ರಂಗ ಪ್ರವೇಶ ನಂದು ಪೂರಾ ವಿದ್ವತ್ ಮುಗ್ದು ಆದ್ಮೇಲೆ ನಾನು ರಂಗ ಪ್ರವೇಶ ಮಾಡ್ಕೊಂಡಿದ್ದು. ಅಲ್ಲಿ ತನಕ ಬೇಡ, ಕಲಿಬೇಕು ಕಲಿಬೇಕು, ತಿಳ್ಕೊಂಬೇಕು, ತಿಳಿದು ನಾನು ನೆಕ್ಸ್ಟ್ ಪ್ರದರ್ಶನ ಕೊಡಬೇಕು. ಯಾಕಂದ್ರೆ ರಂಗ ಪ್ರವೇಶ ಅಂದಾಕ್ಷಣ ಆಲ್ಮೋಸ್ಟ್ ಕಂಟಿನ್ಯೂಸ್ 3 hours ಆಫ್ ಪರ್ಫಾರ್ಮೆನ್ಸ್ ಆಗತ್ತೆ. ಅಷ್ಟು ಸ್ಟಾಮಿನಾ ಬೇಕು, ತುಂಬಾ ಕಷ್ಟ.
1: ಹೌದು,
0: ಅಷ್ಟು ಸ್ಟಾಮಿನಾ ಇಂಪ್ರೂವ್ಮೆಂಟ್ ಆಗ್ಬೇಕು, ಕಂಟಿನ್ಯೂಸ್ ಪ್ರಾಕ್ಟೀಸ್ ಬೇಕು. ಆ ಭಾವನೆಗಳಲ್ಲಿ ಏನೇ ಸನ್ನಿವೇಶ ಬಂದ್ರು ಆ ಸನ್ನಿವೇಶಕ್ಕೆ ನಾವೇ ಹೋಗಿ ನಾವು ಪರ್ಫಾರ್ಮೆನ್ಸ್ ಮಾಡೋ ಆಗಿರ್ಬೇಕು. ಆ ಅಭಿನಯ ಅನ್ನೋದು ನಮ್ಮ ಮನಸ್ಸಿಂದ ಬರಬೇಕು, ಯಾವುದೇ ಒಂದು ಕ್ಷಣಿಕ ಅಭಿನಯ ಬರಬಾರ್ದು.
1: ಹೌದು,
0: ಹಾಗಾಗಿ ಆರ್ಟಿಫಿಷಿಯಲ್ ಅಭಿನಯ ಅಂತ ಬಂದ್ರೆ ಅದು ಆರಾಮಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ಸನ್ನಿವೇಶಕ್ಕೆ ಇನ್ಕಾರ್ಪೊರೇಟ್ ಆಗಿ ಪರ್ಫಾರ್ಮೆನ್ಸ್ ಮಾಡದೆ ಬೇರೆ, ಅಷ್ಟು ಮಾಡಬೇಕು ರಂಗ ಪ್ರವೇಶದಲ್ಲಿ ಅಂತ ಇರುವಂತವರು. ಎಲ್ಲ ಏನ್ ಎಕ್ಸಾಮಿನೇಷನ್ಸ್ ಏನೇ ಪ್ರೊಫಿಷಿಯಂಟ್ ಕಲ್ತು ಒಂದು ಸತತ 12-13 ವರ್ಷ ಕಲ್ತು ರಂಗ ಪ್ರವೇಶ ಮಾಡಿದ್ರೆ ಅಂದ್ರೆ ತುಂಬಾ ಅದ್ಭುತವಾಗಿ ಬರುವಂತ ರಂಗ ಪ್ರವೇಶ ಅದು ಏನಂದ್ರೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್, ಮೆಮೊರಬಲ್ ಅಚೀವ್ಮೆಂಟ್ ಆಗಿರೋದ್ರಿಂದ ಅದನ್ನ ತುಂಬಾ ಚೆನ್ನಾಗಿ ಉಳಿಸ್ಕೊಂಬೇಕು ಅಂತ ಅಂದ್ರೆ ಕಲ್ತು ರಂಗ ಪ್ರವೇಶ ಮಾಡೋದು ತುಂಬಾ ಉತ್ತಮ.
1: ಓಕೆ ಮೇಡಮ್, ಕೊನೆಯದಾಗಿ ಕೇಳೋದಾದ್ರೆ ಈಗಿನ ಮಕ್ಕಳು, ನಾನು ಕೂಡ ಭರತನಾಟ್ಯ ಕಲಿಬೇಕು ಅಂತ ಇರೋಂಥ ಅವರಿಗೆ ನೀವು ಏನಾದರೂ ಸಲಹೆಗಳನ್ನು ಕೊಡಿ ಅಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಖಂಡಿತ, ಈಗಿನ ಮಕ್ಕಳು ಕಲಿಬೇಕು ಅಂತ ಅಂದರೆ ತುಂಬ ಆಪರ್ಚುನಿಟೀಸ್ ಇದೆ ಎಲ್ಲ ಮಕ್ಕಳಿಗೂ. ನಿಜವಾಗ್ಲೂ ನಾವು ಕಲಿಯೋ ಟೈಮಲ್ಲಿ ಎಲ್ಲ ಮಕ್ಕಳಿಗೂ ಆಪರ್ಚುನಿಟಿ ಸಿಕ್ತಿತ್ತೋ ಏನೋ, ನಮ್ಮ ತಾಯಿಯವರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಅವ್ರು ನನ್ನನ್ನು ಬೆಳೆಸಲಿಕ್ಕೆ ತುಂಬ ಅನುಮತಿ ಕೊಟ್ಟರು. ಹಾಗೆ ಈಗಿನ ಮಕ್ಕಳಿಗೆ ಆಪರ್ಚುನಿಟೀಸ್ ತುಂಬ ಇದೆ. ಮುಂಚೆ ಕ್ಲಾಸಸ್ ಅಂದರೆ ತುಂಬ ಕಡಿಮೆ ಇರ್ತಿತ್ತು, ಗುರುಗಳು ಕಡಿಮೆ ಇದ್ರು, ಗುರುಗಳ ಅಭಾವ ಇತ್ತು, ಕಲ್ತಿದ್ರು ವಿದ್ಯಾಧಾರೆ ಮಾಡೋಕೆ ಗುರುಗಳು ರೆಡಿ ಇರ್ತಿರ್ಲಿಲ್ಲ. ಅವರು ಕೆಲವೊಬ್ರು ವಿದ್ಯಾಧಾರೆ ಮಾಡಕ್ ರೆಡಿ ಇರ್ತಿರ್ಲಿಲ್ಲ, ಕೆಲವೊಬ್ರಿಗೆ ಮಾಡಕ್ ಟೈಮ್ ಇರ್ತಿರ್ಲಿಲ್ಲ, ಏನೋ ಅವ್ರದ್ದೇನೋ ಇರ್ತಿತ್ತು. ಈಗಾಗಲ್ಲ, ಯಾವುದೇ ಏರಿಯಾಗ ಹೋದ್ರು ಎಲ್ಲೇ ಹೋದ್ರು ಯಾರಾದ್ರೂ ಒಬ್ರು ಭರತನಾಟ್ಯ ಗುರುಗಳು ಖಂಡಿತ ಇರ್ತಾರೆ. ಸೊ ಆ ಆಪರ್ಚುನಿಟೀಸ್ ನಮ್ಮ ಮಕ್ಕಳುಗಳು ಹಾಗೇನೆ ಅಂದ್ರೆ ಯಾವುದೇ ಏರಿಯಾಗ ಹೋದ್ರು ಸಿಗ್ತಾರೆ ಟೀಚರ್ಸ್ಗಳು. ಹಾಗಾಗಿ ಅಷ್ಟು ಆಪರ್ಚುನಿಟೀಸ್ ಇದ್ದಾಗ ಕಲಿಯೋ ಆಪರ್ಚುನಿಟೀಸ್ ಮಕ್ಕಳಿಗೆ ಹಾಗೆ ಇಂಪ್ರೂವ್ ಆದರೆ ತುಂಬ ಉತ್ತಮ. ಅದರ ಜೊತೆಗೆ ಈ ಭರತನಾಟ್ಯ ಅಂದಾಕ್ಷಣ ಏನಪ್ಪ ಅಂತಂದ್ರೆ ಓ ತುಂಬ ಕಾಸ್ಟ್ಲಿಯಸ್ಟ್ ಕಲೆ, ಅದು ತುಂಬ ಎಕ್ಸ್ಪೆನ್ಸಿವ್ ಕಲಿಯಕ್ಕೆ. ಖಂಡಿತ ಎಕ್ಸ್ಪೆನ್ಸಿವ್ ಖಂಡಿತ ಹೌದು, ಇಲ್ಲ ಅಂತ ಅಲ್ಲ, ಅಷ್ಟೇ ಶ್ರಮದ ಹಿಂದೆ ಎಕ್ಸ್ಪೆನ್ಸಿವ್ ಖಂಡಿತ ಲೆಕ್ಕಕ್ಕೆ ಬರುತ್ತೆ ಅಂತ ನಾವು ಅದನ್ನೇ ಲೆಕ್ಕಕ್ಕೆ ಇಟ್ಕೊಳ್ಳೋದು ಬೇಡ. ಶ್ರಮ ನೋಡ, ಶ್ರಮದ ಮುಂದೆ ಮಗು ಹೇಗೆ ಬೆಳೆಯುತ್ತೆ, ಅದು ಹೇಗೆ ಮುಂದೆ ಬರುತ್ತೆ ಅದನ್ನ ನೋಡಿದ್ರೆ ತುಂಬಾ ಮಕ್ಕಳಿಗೆ ಅದನ್ನೇ ಹೇಳೋದು. ಮಕ್ಳು ಯಾವುದೇ ಮಗು ಬಂದ್ರು 5 ವರ್ಷದೊಳಗಿನ ಮಕ್ಕಳಿಗೆ ಖಂಡಿತ ಕಷ್ಟ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಇನ್ನ ಮೂಳೆಗಳು ಬೆಳೀತಾ ಇರುತ್ತೆ, ಆಗಿನ ಬೆಳೆಯೋ ಟೈಮು ಅವ್ರಿಗೆ ಪ್ರೆಷರ್ ಹಾಕಿ ಮಾಡಿಸಿದ್ರೆ ಕಷ್ಟ. ಒಂದು 5 ವರ್ಷ ಆದ್ಮೇಲೆ ಮಕ್ಳಿಗೇನೋ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಅಷ್ಟು ಸಪೋರ್ಟಿವ್ ಬೇಕು, ಜೊತೆಗೆ ಮಗುದೂ ಕಲಿಕೆ ಇರಬೇಕು. ಆ ಶ್ರದ್ಧೆ ಪ್ಲಸ್ ಆ ಶ್ರಮ ಇದ್ರೆ ಎಲ್ಲೇ ಹೋದ್ರೂ ಎಜುಕೇಶನ್ ಜೊತೆ ಈ ಕಲೆನ ತುಂಬಾ ಉನ್ನತವಾಗಿ ಬೆಳೆಸಬಹುದು.
1: ಖಂಡಿತವಾಗ್ಲೂ ನೀವು ಹೇಳಿದಂತ ಈಗ ಅಷ್ಟು ವಿಚಾರಗಳನ್ನ ಕೇಳಿ ಅಥವಾ ನೀವು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ ಇದನ್ನ ಕೇಳಿ, ನಮ್ಮಲ್ಲಿರೋ ಎಷ್ಟೋ ಜನ ಇವತ್ತು ಕೂಡ ಭರತನಾಟ್ಯ ಕಲಿಬೇಕು ಅಂತ ಅನ್ಕೊಂಡು ನಾನ್ ಯಾಕೆ ಶುರು ಮಾಡಬಾರ್ದು ಅನ್ನುವಂಥ ಅವರು ಕೂಡ ಆದಷ್ಟು ಬೇಗ ಭರತನಾಟ್ಯವನ್ನ ಕಲಿತು ಇನ್ನು ಮುಂದೆ ಸಾಕಷ್ಟು ಪ್ರದರ್ಶನಗಳನ್ನ ನಿಮ್ಮ ಜೊತೆಯಲ್ಲೂ ನೀಡುವಂತವರಾಗ್ಲಿ ಅಂತ ನಾವು

0: ಕೂಡ ಆಶಿಸ್ತೀವಿ.
1: ಇಷ್ಟು
0: ಹೊತ್ತು ಆಕಾಶವಾಣಿಗಾಗಿ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮಗಾಗಿ ನಿಮ್ಮ ಎಲ್ಲಾ ವಿಷಯಗಳನ್ನ ಹೇಳಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ನಮಸ್ತೆ.
2: ಇದುವರೆಗೂ ಭರತನಾಟ್ಯ ಕಲಾವಿದೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ವಿದುಷಿ ಕೌಸ್ತುಭಾ ಕೇಶವಸ್ವಾಮಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 4:30:05. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೇದಾರ್ನಾಥ್ ಚಿತ್ರದ ಒಂದು ಗೀತೆಯನ್ನು. ಗೀತೆಯ ಗಾಯಕರು ಅರಿಜಿತ್ ಸಿಂಗ್ ಮತ್ತು ನಿಕಿತಾ ಗಾಂಧಿ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ಅಮಿತ್ ತ್ರಿವೇದಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ ಚಿತ್ರದ ಗೀತೆ. ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಮಾಲ್ ಮಲ್ಲಿಕ್. ಗೀತೆಯ ಗಾಯಕರು ಪಲಾಕ್ ಮುಚ್ಚಳ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ರಾಪ್ತ ಚಿತ್ರದ ಗೀತೆ. ಗೀತೆಯ ರಚನೆಕಾರರು ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಸಮಯ ಸರಿಯಾಗಿ 4:45:30.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿ ಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
3: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
2: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
3: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
2: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
3: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
2: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
3: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
2: ಮೇಲ್ ಕೂಡ ಮಾಡಬಹುದೇನೋ?
3: ಓ ಖಂಡಿತ, replyair@mysore.gmail.com.
2: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ.
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ

0: 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 5 ಗಂಟೆ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212 246389.
2: ವಚನ ಬಾನುಲಿ.

0: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
1: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ, ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
0: ಓಹೋ, ಏನ್ ಕಾರ್ಯಕ್ರಮ?
1: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಪ್ರಸಾರ ಆಗತ್ತೆ.
0: ಯಾವಾಗಿಂದ ಪ್ರಾರಂಭ ಆಗೋದು?
1: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11 to 12. ಮರಿದೆ ಕೇಳ್ತೀರಾ ಅಲ್ವಾ?
2: ಆತ್ಮೀಯ ಕೇಳುಗರೆ, ಜೂನ್ 18ರಂದು ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ ಸಾಧಕ ಬಾಧಕಗಳು ಚರ್ಚೆ ಕೇಳುವಿರಿ ನಡೆಸಿಕೊಡುತ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು.
3: ಇಂದು ಎಐ ನಮ್ಮ ಜೀವನಕ್ಕೆ ಬಹಳ ಸಹಾಯ ಮಾಡ್ತಿದ್ರು, ಕೆಲವೊಮ್ಮೆ ಅದು ವ್ಯಕ್ತಿಯ ಸುರಕ್ಷತೆಗೂ ಮತ್ತು ವೈಯಕ್ತಿಕ ಮಾಹಿತಿಗೂ ಅಪಾಯಕಾರಿಯಾಗಿದೆ. ನಾವು ಬಳಸುವ ಮೊಬೈಲ್ ಫೋನ್ ಆಗಿರ್ಬೋದು, ಆಪ್ಸ್ ಆಗಿರ್ಬೋದು ಮತ್ತು ಆನ್ಲೈನ್ ಸರ್ವಿಸ್ಗಳ ಮೂಲಕ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನು ಸಂಗ್ರಹವಾಗುತ್ತದೆ.
2: ಕೇಳಿ, ಇದೇ ಜೂನ್ 18ರಂದು ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಹಣ್ಣು ಹೊನ್ನು
5: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.
2: ಸುತ್ತೇಳು ಲೋಕದಿ ಸುರರು ಬಿತ್ತಿದ ಹಣ್ಣು ನಿತ್ಯ ಮಾಧವನೆಂಬ ಅಚ್ಚಮ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 5:55. ಎಲ್ಲರಿಗೂ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ಇರೋ ನಿಮ್ಮ ಬಾನುಲಿ ಮಿತ್ರ ಎಎಸ್ ಗೋವಿಂದೇಗೌಡ ಈಗ ನಿಮ್ಮ ಜೊತೆ. ನೀವೆಲ್ಲ ಕಾತರದಿಂದ ಕಾಯ್ತಾ ಇರೋ, ನಿಮ್ಮದೇ ಸಂದೇಶಗಳನ್ನು ಮೆಚ್ಚಿರತಕ್ಕಂಥ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಇಷ್ಟದ ಕಾರ್ಯಕ್ರಮದಲ್ಲಿ ಗೀತೆಯನ್ನು ಬಯಸಿ ನಮಗೆ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ಸಂದೇಶವನ್ನು ನಾವು ಓದ್ತೇವೆ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಬೇಕಾದ ಮೊಬೈಲ್ ವಾಟ್ಸಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಈಗಾಗಲೇ ತುಂಬ ಸಂದೇಶಗಳು ನಮ್ಮನ್ನು ತಲುಪಿದ್ದಾವೆ. ಮೊದಲನೆಯ ಸಂದೇಶ ಬಂದಿದೆ ನಮಗೆ ಸಿಂಧುವಳ್ಳಿಯಿಂದ. ಚೈತ್ರ ಹಾಗೂ ವಿಶಾಲ್ ಅವರು ನಮಗೆ ಇಂದು ಶ್ರೀನಿವಾಸ ಕಲ್ಯಾಣ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಇವರ ಇಷ್ಟದ ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಮತ್ತು ಸಂಗಡಿಗರು. ಗೀತ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ.

ನೀವೀಗ ಕೇಳಿದ ಗೀತೆ ಯುದ್ಧಕಾಂಡ ಚಿತ್ರದ್ದು. ಹಾಡಿದ್ದ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಈ ಗೀತೆಯನ್ನು ಮೆಚ್ಚಿ ನಮಗೆ ಪ್ರಸಾರ ಮಾಡಿ ಸರ್ ಅಂಥೇಳಿ ನಮಗೆ ಸಂದೇಶವನ್ನು ಕಳುಹಿಸಿದ್ದವರು ಮೈಸೂರಿನ ಹೆಬ್ಬಾಳ್ನಿಂದ ಚೈತ್ರ, ಅಮೂಲ್ಯ, ಲತಾ ಮತ್ತು ದಿನೇಶ್. ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಲವ್ ಲವಿಕೆ ಚಿತ್ರದ ಒಂದು ಗೀತೆ. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಕೆ ಕಲ್ಯಾಣ್. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಬಂದಿದೆ ಮೈಸೂರಿನ ಇಲವಾಲದಿಂದ ಮಹದೇವ್, ರಮೇಶ್, ಗುರು ಹಾಗೂ ಅವರ ಸ್ನೇಹಿತರು.

ನೀವೀಗ ನಲ್ಲ ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ದೀರಿ. ಹಾಡಿರುವವರು ಶ್ರೀನಿವಾಸ್, ಲಕ್ಷ್ಮಿ ಮತ್ತು ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವೆಂಕಟ್ ನಾರಾಯಣ್. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಬಂದಿದೆ ಗದಗದಿಂದ ಸಂಜೀವ, ಪ್ರಶಾಂತ ಹಾಗೂ ಸಂತು.

ನಿಮ್ಮದೇ ಮೆಚ್ಚಿನ ಸಂದೇಶಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು, ನಿಮ್ಮ ಇಷ್ಟದ ಗೀತೆಯನ್ನು ಕೇಳಲು ನಮಗೆ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ ನೋಟ್ ಮಾಡಿಕೊಳ್ಳಿ, 9408085853. ಮತ್ತೊಮ್ಮೆ 9408085853. ನಮಗೆ ಮುಂದಿನ ಸಂದೇಶ ಬಂದಿದೆ ಮೈಸೂರು ರಾಜರಾಜೇಶ್ವರಿ ನಗರದಿಂದ. KB ಸುರೇಶ್ ಮತ್ತು ಅವರ ಮನೆಯವರು. ಇವರು ಸಿರಿವಂತ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಸರ್, ನಮಗೆ ತುಂಬ ಇಷ್ಟ ಅಂತ ಕೇಳಿಕೊಂಡು ಮೆಸೇಜ್ ಮಾಡಿದ್ದಾರೆ. ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ಎಸ್ ಎ ರಾಜ್ಕುಮಾರ್, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ನೀವೀಗ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಈ ಗೀತೆಯನ್ನು ಕೋರಿ ನಮಗೆ ಸಂದೇಶ ಬಂದಿದೆ ಮೈಸೂರಿನ ಗಾಯತ್ರಿಪುರಂ ಇಲ್ಲಿಂದ ಮೊಹಮ್ಮದ್ ನದೀಮ್ ಮತ್ತು ಅವರ ಸ್ನೇಹಿತರು.

ಸಮಯ ಸರಿಯಾಗಿ 5:41. ನೀವು ಕೇಳ್ತಾ ಇದ್ದೀರಾ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಇನ್ನು ಮುಂದೆ ಕೇಳೋಣ ಕಸ್ತೂರಿ ನಿವಾಸ ಚಿತ್ರದ ಒಂದು ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತವನ್ನು ಸಂಯೋಜನೆ ಮಾಡಿ ಹಾಡಿದ್ದಾರೆ ಜಿ ಕೆ ವೆಂಕಟೇಶ್. ಸಂದೇಶ ಮೈಸೂರಿನ ದಟ್ಟಗಳ್ಳಿಯಿಂದ ನಾಗಮಧು ಮತ್ತು ಅವರ ಮಿತ್ರರು.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅವಳ ಹೆಜ್ಜೆ ಚಿತ್ರದ ಒಂದು ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ಮತ್ತು ನಾಗೇಂದ್ರ. ಸಂದೇಶ ಬಂದಿದೆ ಈ ಗೀತೆಯನ್ನು ಮೆಚ್ಚಿ. ಮೈಸೂರಿನ ಎಂ ಜಿ ಕೊಪ್ಪಲ್ನಿಂದ ಶಿವಕುಮಾರ್, ರೂಪಾ, ಹರ್ಷ ಹಾಗೂ ಪ್ರೀತಮ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸಂಜು ವೆಟ್ಸ್ ಗೀತಾ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ಸಂಯೋಜನೆ ಜೆಸ್ಸಿ ಗಿಫ್ಟ್. ಈ ಗೀತೆಯನ್ನು ಮೆಚ್ಚಿ ಸಂದೇಶ ಬಂದಿದೆ ಅಶೋಕಪುರಂನಿಂದ ಸೌಭಾಗ್ಯ ಹಾಗೂ ರೇಖಾ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಏನ್ ಸಮಾಚಾರ? ಬಹಳ ದಿನದಿಂದ ಏನು ಸುದ್ದಿನ ಇಲ್ಲ, ಎಲ್ಲಿ ಹೋಗಿದ್ರಿ?
1: ಅದು ಒಂದು ಹೊಸ ಕಾರ್ಯಕ್ರಮ ಶುರು ಮಾಡೋ ಯೋಚನೆನಲ್ಲಿದ್ದೆ ಅಷ್ಟೇ. ಇನ್ಮೇಲೆ ಸುದ್ದಿ ಕೊಡ್ತಾ ಇರೋದೆ.
0: ಓಹೋ, ಏನ್ ಕಾರ್ಯಕ್ರಮ?
1: ಹೆಸರು ವರ್ತಮಾನ ವೃತ್ತಾಂತ. ಸುದ್ದಿಯ ಹಿಂದಿನ ಕಥೆ ಇದು. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ ಎರಡನೇ ಹಾಗೆ ನಾಲ್ಕನೇ ಮಂಗಳವಾರ ಪ್ರಸಾರ ಆಗತ್ತೆ.
0: ಯಾವಾಗಿಂದ ಪ್ರಾರಂಭ ಆಗೋದು?
1: ಇದೇ ಜೂನ್ 23ನೇ ತಾರೀಕಿನಿಂದ ಬೆಳಿಗ್ಗೆ 11-12. ಮರಿದೆ ಕೇಳ್ತೀರಾ ಅಲ್ವಾ?
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಸಮಯ 6 ಗಂಟೆಗಳಾಗ್ತಾ ಇದೆ. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 10 ನಿಮಿಷಕ್ಕೆ ವಚನ ಬಾನುಲಿ, ಬಾನುಲಿ ಸರಣಿ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ರಸವಾರ್ತೆ. 6:50 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ. ಈ ವೀಕ್ಷಕ ವಿವರಣೆ ಸಂಜೆ 6:50 7:34 7:45 8:45 ಹಾಗೂ 9:15 ಪಂದ್ಯದ ಮುಕ್ತಾಯದವರೆಗೂ ಕೇಳಬಹುದು. ನಿಲಯದ ಮುಂದಿನ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆ್ಯಪ್ನ ಮೂಲಕ ಕೇಳಬಹುದು.

0: ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತ, 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ, ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆಯ ವಿಶಿಷ್ಟ ಬಾನುಲಿ ಸರಣಿ. 7:15 ಭಾವಗೀತೆಗಳು, ಲಕ್ಷ್ಮೀ ನಾಗರಾಜ್ ಅವರು ಹಾಡಿರುವ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ರಚನೆಗಳು. 7:30 ಸೇವಾವಾಹಿನಿಯಲ್ಲಿ ಸ್ಥಳೀಯ ಪ್ರಕಟಣೆಗಳನ್ನು ಕೇಳಲಿದ್ದೀರಿ. 7:45 14:45 2:40 ಹಾಗೂ 7:45 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ, ನಂತರ ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಹತಿ ಎಸ್ ಅವರ ಹಾಡುಗಾರಿಕೆಯಲ್ಲಿ ಊತುಕ್ಕಾಡು ವೆಂಕಟ ಸುಬ್ಬಯ್ಯರವರ ರಚನೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಿಗ್ಗೆ 10:30, 3:00 ಹಾಗೂ 8:30 ಹಿಂದಿ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ನಾಳೆ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಬಹುಮುಖ ಪ್ರತಿಭೆ, ಶಿವಮೊಗ್ಗ ಜಿಲ್ಲೆಯ ಈಸೂರಿನ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು MK ಶಿವಕುಮಾರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಜಿ ದೀಪಿಕಾ, ಎಸ್ ಕಾಮತ್ ಅವರು ಹಾಡಿರುವ ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಹಾಗೂ ಕುಸುಮ್ ಯೋಜನೆ ಕುರಿತು MN ಯೋಗೇಶ್ ಅವರಿಂದ ಮಾಹಿತಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಲಕ್ಷ್ಮೀಶಾ MS ಅವರು ಹಾಡಿರುವ ಭಾವಗೀತೆಗಳು. ನಾಳೆ 12:30 ಹಾಗೂ 5:05 ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು CIET NCERT ನವದೆಹಲಿ. 4:00 ಜನಪದ ಸಂಗೀತದಲ್ಲಿ HS ಸಣ್ಣ ಶೆಟ್ಟಿ ಅವರ ಸಂಗಡಿಗರಿಂದ ಮುಡುಕುತೊರೆ ಮಲ್ಲಯ್ಯನ ಹಾಡು ಹಾಗೂ ನಿಂಗರಾಜಮ್ಮನ ಕಥೆ. 4:30 ವಿಜ್ಞಾನ ಭಾರತಿ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಹೇಗೆ, ನಿವೃತ್ತ ವಿಷಯ ಪರಿವೀಕ್ಷಕರಾದ ಮಂಡ್ಯದ ಎಸ್ ಲೋಕೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು GN ಮಂಜುನಾಥ್. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿ, ತರಕಾರಿ ಬೆಳೆಗಳ ಸಸಿಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತು ಸಂವಾದ. ಭಾಗವಹಿಸಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ KC ಕಿರಣ್ ಕುಮಾರ್ ಹಾಗೂ ಡಾಕ್ಟರ್ JK ರಾಮೇಗೌಡ. ಪ್ರಸ್ತುತಿ NK ಶಿವಮೂರ್ತಿ. 8:00 ಯುವವಾಣಿಯಲ್ಲಿ ಮೊದಲಿಗೆ ಕೃತಕ ಬುದ್ಧಿಮತ್ತೆ, ಸಾಧಕ ಬಾಧಕಗಳು ಚರ್ಚೆ. ಭಾಗವಹಿಸಲಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಚರಣ್, ಶಶಿ, ರಮ್ಯಾ, ಜ್ಯೋತ್ಸ್ನಾ, ಎಸ್ ಜಾನ್. ನಡೆಸಿಕೊಡುತ್ತಾರೆ ಬಸವರಾಜ್. ನಂತರ ನಿಮಗಿದು ಗೊತ್ತೇ, ಪ್ರಸ್ತುತಿ ಶೀತಲ್ ಬೆಳಗಲಿ. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. ಈವರೆಗೂ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ನರೇಶ್ ಮಾಗು. Prime Minister Narendra Modi today addressed a crucial working session themed Promoting Balanced, Inclusive and Sustainable Economic Growth for the Benefit of All at the ongoing G7 summit in Avion, France. Our correspondent covering the Prime Minister's visit has filed this report.
2: In his address at the session, the Prime Minister underscored the need for international financial institutions to develop mechanisms that impart economic resilience to developing countries. He also proposed connectivity projects linking Africa, Latin America and the Pacific Island countries. He also suggested the creation of international mobilization partnership for accelerating connectivity and trade, in which G7 capital, India's talent and Global South's ownership could be combined. During the session,

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಈ ದಿನ ಸಾಗರದ ಬೊಮ್ಮಣ್ಣನವರ ವಚನವನ್ನು ನೋಡೋಣ. ಈ ಬೊಮ್ಮಣ್ಣನವರು ಇಂದಿನ ಕಲಬುರಗಿ ಪ್ರಾಂತ್ಯದ ಊರಿನವರು. ಆತನ ಹೆಂಡತಿ ಶಿವದೇವಿ. ಇವರ ಬದುಕಿನ ಬಗ್ಗೆಯೂ ಹೆಚ್ಚಿನ ವಿವರಗಳು ತಿಳಿದಿಲ್ಲ. ವಚನವನ್ನು ನೋಡೋಣ. ಗೆಲ್ಲ ಸೋಲ ಬಲ್ಲವರಿಗೇಕೆ, ಅದು ಬೆಳ್ಳರ ಗುಣ. ಪಥ ಎಲ್ಲದರಲ್ಲಿ ನಿಹಿತನಾಗಿ ಅತಿಶಯದ ವಿಷಯದಲ್ಲಿ ಗತನಾಗದೆ ಸರ್ವವನ್ನು ಅರಿತು ಗತಮಯಕ್ಕೆ ಅತೀತನಾಗು ಸಗರದ ಬೊಮ್ಮನೊಡೆಯ ತನುಮನ ಸಂಗಮೇಶ್ವರ. ನೋಡಿ, ಗೆಲ್ಲ ಸೋಲ ಬಲ್ಲವರಿಗೇಕೆ. ಯಾರು ಬಲ್ಲವರೋ, ವಿವೇಕಿಗಳೋ, ಅವರು ಗೆಲುವು ಸೋಲು ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ಹಾಗೆ ಚಿಂತೆ ಮಾಡುವುದು ಬೆಳ್ಳರ ಗುಣ, ಅಂದರೆ ಮೂರ್ಖರ ಗುಣ. ಪಥವೆಲ್ಲ ನಿಹಿತವಾಗಿ, ಅಂದರೆ ಸರಿಯಾದ ದಾರಿ ಹಿಡಿದು ಎಲ್ಲರೊಡನೆ ಒಂದಾಗಿ ಸಾಗಬೇಕು. ಅತಿಶಯದ ವಿಷಯದಲ್ಲಿ ಗತನಾಗದೆ, ಅಂದರೆ ಯಾವ ವಿಷಯದಲ್ಲೂ ಮುಳುಗಿ ಕಳೆದು ಹೋಗದೆ ಎಲ್ಲವನ್ನೂ ಅರಿಯಬೇಕು. ಸರ್ವವನ್ನು ಅರಿತು ಗತಮಯಕ್ಕೆ ಅತೀತನಾಗು, ಗತಕಾಲದ ಚಿಂತೆಯಲ್ಲಿ ಮುಳುಗದೆ ಅದನ್ನು ಮೀರು, ಇದು ಬದುಕುವ ದಾರಿ ಎನ್ನುತ್ತದೆ ಈ ವಚನ. ಬಹಳ ಜನ ಗೆಲುವನ್ನು ಮಾತ್ರ ಬಯಸುತ್ತಾರೆ, ನಾವು ಸೋಲಬಹುದು ಎಂಬ ಆತಂಕಕ್ಕೆ ಒಳಗಾಗುತ್ತಾರೆ. ಹಾಗಾಗಿ ಮಾಡಬಹುದಾಗಿದ್ದರೂ ಮಾಡದೇ ಹೋದ ಕೆಲಸಗಳ ಬಗ್ಗೆಯೇ ಚಿಂತೆ ಮಾಡುತ್ತಾ ನರಳುತ್ತಾರೆ. ಅಂಥವರಿಗೆ ಔಷಧದಂಥ ಮಾತು ಈ ವಚನದಲ್ಲಿದೆ. ಈ ವಚನದಲ್ಲಿ ನಿಹಿತನಾಗಿ, ಅತಿಶಯ ವಿಷಯ, ಗತಮಯ ಅನ್ನುವ ಬಳಕೆಗಳು ನಮ್ಮ ಗಮನ ಸೆಳೆಯುತ್ತವೆ. ನಿಹಿತ ಎಂದರೆ ಇಡಲ್ಪಡು ಎಂದು ಅರ್ಥವಾಗುತ್ತದೆ. ನಡೆಯುವ ಬದುಕಿನ ದಾರಿಗೆ ಒಳಿತಿಗಾಗಿ ಹೊಂದಿಕೊಂಡು ಹೋಗು ಅನ್ನುವ ಭಾವವನ್ನು ಇದು ಸೂಚಿಸುತ್ತದೆ. ಬದುಕಿನ ದಾರಿಗೆ ತಕ್ಕ ಹಾಗೆ ನಡೆಯುವುದು ಸೂಕ್ತವೇ ಹೊರತು ಗೆಲ್ಲಬೇಕೆಂದು ಹೋರಾಡುವುದು, ಸೋಲಿಗೆ ಭಯಪಡುವುದು ದಡ್ಡರ ಸ್ವಭಾವ, ಬೆಳ್ಳರ ಗುಣ ಅನ್ನುತ್ತಿದೆ. ಅತಿಶಯ ವಿಷಯ ಎನ್ನುವ ಮಾತು ಕಾಮಾಸಕ್ತಿಯನ್ನು ಒಳಗೊಂಡ ಹಾಗೆ ಯಾವುದೇ ಒಂದು ವಿಷಯದ ಬಗ್ಗೆ ಅತಿಯಾದ ಗೀಳಿಗೆ ಒಳಗಾಗುವುದು ಸರಿಯಲ್ಲ ಎನ್ನುತ್ತಿದೆ. ಗತಮಯಕ್ಕೆ ಅತೀತನಾಗು ಎಂದರೆ ಕಳೆದು ಹೋದ ಕಾಲದ ಕಾಡುವ ನೆನಪುಗಳನ್ನು ಮೀರು ಎನ್ನುತ್ತಿದೆ. ಅಂದರೆ ನಾಳೆ ಆಗಬಹುದಾದ ಗೆಲುವು ಅಥವಾ ಸೋಲಿನ ಬಗ್ಗೆ ಆತಂಕ ಇರಬಾರದು. ಗತಮಯ ಅಂದರೆ ನೆನ್ನೆ ಆಗಿ ಹೋದ ನೆನಪುಗಳಲ್ಲಿ ಕಳೆದು ಹೋಗಬಾರದು, ಎರಡೂ ಸರಿಯಲ್ಲ. ಇಂದು ನಡೆಯುತ್ತಿರುವ ದಾರಿಗೆ ತಕ್ಕ ಹಾಗೆ ನಡೆಯುವುದಷ್ಟೇ ಬಹಳ ಕಷ್ಟದ ಸಾಧನೆ. ನಾಳೆ ನೆನ್ನೆಗಳ ಹಂಗು ತೊರೆದು ಇಂದಿನ ಕ್ಷಣದಲ್ಲಿ ಬದುಕಿದರೆ ಅದೇ ಸ್ವತಂತ್ರವಾದ ಬದುಕು ಎನ್ನುತ್ತಿದೆ ಈ ವಚನ. ನೆನಪು, ಆತಂಕ ಮತ್ತು ಅತಿಯಾದ ಆಸಕ್ತಿಗಳಿಂದ ಬಿಡುಗಡೆ ಪಡೆಯುವುದೇ ನಿಜವಾದ ಸ್ವಾತಂತ್ರ್ಯ, ಮುಕ್ತಿ ಎಂದು ಬೋಧಿಸುತ್ತಿದೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದೆ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಪ್ರೀತಿಯ ಕೇಳುಗರೆ, ನಮ್ಮ ನಿಲಯದಿಂದ 6:50 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವೆ ನಡೆಯಲಿರುವ ICC ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ನಮ್ಮ ನಿಲಯದಿಂದ ಆಲಿಸಬಹುದು. ಈ ವೀಕ್ಷಕ ವಿವರಣೆ ಸಂಜೆ 6:50 7:35 9:15 ಪಂದ್ಯದ ಮುಕ್ತಾಯದವರೆಗೂ ಕೇಳಬಹುದು. ನಿಲಯದ ಮುಂದಿನ ಉಳಿದ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ನ ಮೂಲಕ ಆಲಿಸಬಹುದು. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
2: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ BGS ಶಾಲೆ. ಸ್ಟೇಟ್ ಮತ್ತು CBSE ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, AI ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ

0: 2463 8 6 9.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: 10 ಲಕ್ಷ ಲಾಟ್ರಿ ನನ್ಗೆ
4: ಸಿಕ್ಕಿಬಿದ್ರು.
5: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಕೋಗಿಲೇ ಓ ಕೋಗಿಲೆ, ಯಾವೂರ ಸುದ್ದಿಯ ಹೊತ್ತು ತಂದೆ.
8: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
9: ರೀ, ಮೈಸೂರು, ಮಂಡ್ಯ, ಚಾಮರಾಜನಗರದ್ದು.
8: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
9: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
8: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
9: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
8: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
9: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
8: ಮೇಲ್ ಕೂಡ ಮಾಡಬಹುದೇನೋ?
9: ಓ ಖಂಡಿತ, replyair@mysore.gmail.com.
8: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಎಫ್ಎಂ 100.6 ನೀವು ಕೇಳ್ತಾ ಇರೋದು ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಪ್ರೀತಿಯ ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳೋಣ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35. ಈಗ ಒಂದು ವಾಣಿಜ್ಯ ಜಾಹೀರಾತು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ 6:50

0: ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹಿಡಿಂಗ್ಲಿಯಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗುವುದು. ಈ ವೀಕ್ಷಕ ವಿವರಣೆ ಸಂಜೆ 6:50 7:34 7:45 8:45 ಹಾಗೂ 9:15 ಪಂದ್ಯದ ಮುಕ್ತಾಯದವರೆಗೂ ಕೇಳಬಹುದು. ನಂತರ ನಿಲಯದ ಮುಂದಿನ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಆಲಿಸಬಹುದು. ಕೇಳುಗರೆ, 6:40 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಜಾಹೀರಾತುಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
4: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
5: PLI है ना?
6: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಡಿ ಕೋಡ್ ಸಂಖ್ಯೆ 0800. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
9: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಗೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿ ಇರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ ಸ್ಟೋರೇಜ್ ಅನ್ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 ಟಿಎಂಸಿ ನೀರು ಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ

0: ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ಧಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390 ರಿಂದ 420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25 ರಿಂದ 30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025ರಿಂದ 2026ಕ್ಕೆ 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಕ್ವಿಂಟಾಲ್ ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೆರಾ ಖಾತಾ ಭಾಗ್ಯ ವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50.35. ಪ್ರೀತಿಯ ಕೇಳುಗರೆ, ಈಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಭಾರತ ಹಾಗೂ ನೆದರ್ಲ್ಯಾಂಡ್ಸ್ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ. ಈ ವೀಕ್ಷಕ ವಿವರಣೆ ಸಂಜೆ 6:50 ದಿಂದ 7:34, 7:45 ದಿಂದ 8:45 ಹಾಗೂ 9:15.

ಇದು ಆಕಾಶವಾಣಿ ಮೈಸೂರು FM 100.6. ಈಗ ನಮ್ಮ ನಿಲಯದಿಂದ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಮೊದಲಿಗೆ ಸಂಯುಕ್ತ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಿಂಗೀತಂ ಶ್ರೀನಿವಾಸರಾವ್.

ನೀವೀಗ ಸಲಗ ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ದೀರಾ. ಹಾಡಿರುವವರು ಸಂಜೀತ್ ಹೆಗಡೆ, ಐಶ್ವರ್ಯ ರಂಗರಾಜನ್, ಸಾಹಿತ್ಯ ಚೇತನ್, ಸಂಗೀತ ನಾಗಾರ್ಜುನ ಶರ್ಮಾ.

ಇನ್ನು ಮುಂದೆ ಕೇಳೋಣ. ಸಚ್ಚೆ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಚಿತ್ರ ಮತ್ತು ಸಂಗಡಿಗರು. ಸಾಹಿತ್ಯ ರಾಮ್ ನಾರಾಯಣ್, ಸಂಗೀತ ಗುರು ಕಿರಣ್.

ಇನ್ನು ಮುಂದೆ ಎಸ್ ಪಿ ಸಾಂಗ್ಲಿಯಾನ ಪಾರ್ಟ್ 2 ಈ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಕೆ ಜೆ ಯೇಸುದಾಸ್, ರತ್ನಮಾಲಾ ಪ್ರಕಾಶ್ ಮತ್ತು ಸಂಗೀತ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ರೌಡಿ MLA ಚಿತ್ರದ ಒಂದು ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇನ್ನು ಮುಂದೆ ರವಿಶಾಸ್ತ್ರಿ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ವಿಜಯ್ ಯೇಸುದಾಸ್ ಮತ್ತು ಸಂಗಡಿಗರು, ಸಾಹಿತ್ಯ ಎಂ ಎನ್ ವ್ಯಾಸರಾವ್, ಸಂಗೀತ ರಾಜೇಶ್ ರಾಮನಾಥ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ರಸಿಕಾ ಚಿತ್ರದ ಒಂದು ಹಾಡು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿತ್ರ ಮತ್ತು ಸಂಗಡಿಗರು ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ರಕ್ತ ಕಣ್ಣೀರು ಚಿತ್ರದ ಒಂದು ಹಾಡನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ನಂದಿತಾ ಮತ್ತು ಸಂಗಡಿಗರು, ಸಾಹಿತ್ಯ ಉಪೇಂದ್ರ ಅವರದು, ಸಂಗೀತ ಸಾಧು ಕೋಕಿಲ.

0: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯಲ್ಲಿ ಎಲ್ಲರ ಪ್ರಯೋಜನಕ್ಕಾಗಿ ಸಮತೋಲಿತ, ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಎಂಬ ವಿಷಯ ಕುರಿತ ಕಾರ್ಯಕಾರಿ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತನಾಡಿದರು. ಅಭಿವೃದ್ದಿಶೀಲ ರಾಷ್ಟಗಳಿಗೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ನೀಡುವ ಕಾರ್ಯವಿಧಾನಗಳನ್ನು ಅಭಿವೃದ್ದಿಪಡಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಅಗತ್ಯವನ್ನು ಪ್ರಧಾನಿ ತಮ್ಮ ಭಾಷಣದಲ್ಲಿ ಪ್ರತಿಪಾದಿಸಿದ್ದಾರೆ. ಆಫ್ರಿಕಾ, ದಕ್ಷಿಣ ಅಮೆರಿಕ ಮತ್ತು ಪೆಸಿಫಿಕ್ ದ್ವೀಪ ದೇಶಗಳನ್ನು ಸಂಪರ್ಕಿಸುವ ಸಂಪರ್ಕ ಯೋಜನೆಗಳನ್ನು ಸಹ ಅವರು ಪ್ರಸ್ತಾಪಿಸಿದರು. ಜಿ7ರ ಬಂಡವಾಳ ಭಾರತದ ಪ್ರತಿಭೆ ಮತ್ತು ಜಾಗತಿಕ ದಕ್ಷಿಣದ ಮಾಲೀಕತ್ವವನ್ನು ಸಂಯೋಜಿಸಬಹುದಾದ ಸಂಪರ್ಕ ಮತ್ತು ವಾಣಿಜ್ಯ ವಹಿವಾಟು ವೇಗಗೊಳಿಸಲು ಅಂತಾರಾಷ್ಟೀಯ ಪಾಲುದಾರಿಕೆ ರಚಿಸುವಂತೆಯೂ ಅವರು ಸೂಚಿಸಿದ್ದಾರೆ. ಸ್ಪಷ್ಟವಾದ ಬೆಳವಣಿಗೆಯು ಜನರ ಒಳಗೊಳ್ಳುವಿಕೆ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ನೊಂದಿಗೆ ಭಾರತ ಬೆಳವಣಿಗೆ ಕಾಣುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಉನ್ನತ ಮಟ್ಟದ ಅಧಿವೇಶನದಲ್ಲಿ ಜಿ7 ಸದಸ್ಯ ರಾಷ್ಟಗಳು, ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ವಿತ್ತೀಯ ನಿಧಿಯ ಪ್ರಮುಖ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ನಡೆಯಲಿರುವ ಪ್ರಧಾನಮಂತ್ರಿಯವರ ಬಹುನಿರೀಕ್ಷಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ಮೇಲೆ ಜಾಗತಿಕ ದೃಷ್ಟಿ ಕೇಂದ್ರೀಕೃತವಾಗಿದೆ. ಜಿ7 ರಾಷ್ಟಗಳ ನಾಯಕರು ಜಾಗತಿಕ ಸ್ಥಿರತೆ, ಭದ್ರತಾ ಸಹಕಾರ ಹಾಗೂ ಗಡಿಗಳ ಮೂಲಕ ನಡೆಯುವ ಸಂಘಟಿತ ಅಪರಾಧ ನಿಯಂತ್ರಣಕ್ಕೆ ಸಂಬಂಧಿಸಿದ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಜಿ7 ರಾಷ್ಟಗಳ ನಾಯಕರು ಸ್ವಾಗತಿಸಿದ್ದು, ಈ ಒಪ್ಪಂದವು ಪ್ರಾದೇಶಿಕ ಉದ್ವಿಗ್ನತೆಯನ್ನು ತಗ್ಗಿಸಲು ಹಾಗೂ ಇರಾನ್ ಪರಮಾಣು ಶಸ್ತಾಸ್ತ ಹೊಂದುವುದನ್ನು ತಡೆಯಲು ಒಂದು ಅವಕಾಶವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸುರಕ್ಷಿತ ಸಮುದ್ರ ಸಂಚಾರದ ಮಹತ್ವವನ್ನು ಪ್ರತಿಪಾದಿಸಿರುವ ನಾಯಕರು ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸುವ ಕ್ರಮಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ನಿರ್ಣಯದಲ್ಲಿ ಮಾದಕ ವಸ್ತು ಕಳ್ಳಸಾಗಣೆಯ ವಿರುದ್ದದ ಕ್ರಮಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಜಿ7 ರಾಷ್ಟಗಳು ಸಂಕಲ್ಪ ಮಾಡಿವೆ. ರಾಷ್ಟೀಯ ಭದ್ರತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಆರ್ಥಿಕ ಸ್ಥಿರತೆಗೆ ಮಾದಕ ವಸ್ತು ಕಳ್ಳಸಾಗಣೆ ಬೆದರಿಕೆಯಾಗಿದೆ. ಪಾಲುದಾರ ರಾಷ್ಟಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಕೊರಿಯಾ ಕೂಡ ಈ ಉಪಕ್ರಮಕ್ಕೆ ಬೆಂಬಲ ಸೂಚಿಸಿವೆ. ಮಾದಕ ವಸ್ತು ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚು ಸಂಘಟಿತ ಹಾಗೂ ತಾಂತ್ರಿಕವಾಗಿ ಸುಧಾರಿಸುತ್ತಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ. ಭ್ರಷ್ಟಾಚಾರ, ಹಿಂಸಾಚಾರ ಹಾಗೂ ಹಣ ಅಕ್ರಮ ಹರಿವಿಗೆ ಇವು ಕಾರಣವಾಗುತ್ತಿವೆ. ಇದನ್ನು ತಡೆಗಟ್ಟಲು ಪೂರೈಕೆ ಮತ್ತು ಬೇಡಿಕೆ ಎರಡನ್ನೂ ಗುರಿಯಾಗಿಸಿಕೊಂಡ ಸಾಕ್ಷ್ಯಾಧಾರಿತ ಹಾಗೂ ಸಮನ್ವಯಿತ ಕಾರ್ಯತಂತ್ರವನ್ನು ಅನುಸರಿಸಲು ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ. ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಅವರೊಂದಿಗೆ ಮಹತ್ವದ ದ್ವಿಪಕ್ಷೀಯ ಸಭೆ ನಡೆಸಿದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಅವರು, ಜರ್ಮನ್ ಚಾನ್ಸಲರ್ ಅವರೊಂದಿಗಿನ ಮಾತುಕತೆ ತುಂಬಾ ಫಲಪ್ರದವಾಗಿದೆ. ವ್ಯಾಪಾರ, ಹೂಡಿಕೆಗಳು, ಆರ್ಥಿಕತೆ, ರಕ್ಷಣೆ, ಐಟಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಮಾರ್ಗಗಳನ್ನು ಚರ್ಚಿಸಲಾಗಿದೆ. ಅಲ್ಲದೆ ಎರಡೂ ರಾಷ್ಟಗಳ ನಡುವಿನ ಸಾಂಸ್ಕೃತಿಕ ಸಂಪರ್ಕಗಳನ್ನು ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಫ್ರಾನ್ಸ್ನ ನೀಸ್ನಲ್ಲಿ ಮೊನಾಕೋದ ರಾಜ ಆಲ್ಬರ್ಟ್ ಅವರೊಂದಿಗಿನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಕುರಿತು ಪೋಸ್ಟ್ ಮಾಡಿರುವ ಪಿಯೂಷ್ ಗೋಯಲ್ ಅವರು, ಸುಸ್ಥಿರತೆ, ಸಾಗರ ಆರ್ಥಿಕತೆ, ನಾವೀನ್ಯತೆ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆ ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ ಭಾರತದ ಪ್ರಮುಖ ಭಾರತ್ ಇನ್ನೋವೇಟ್ಸ್ 2026 ಕಾರ್ಯಕ್ರಮದ ಬಗ್ಗೆ ರಾಜ ಆಲ್ಬರ್ಟ್ ಅವರಿಗೆ ವಿವರಿಸಲಾಯಿತು. ಈ ಕಾರ್ಯಕ್ರಮ ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಪ್ರದರ್ಶಿಸಲಿದ್ದು ಜಾಗತಿಕ ಸಹಯೋಗವನ್ನು ಬಲಪಡಿಸಲಿದೆ. ಭಾರತ ಮೊನಾಕೋ ಸಂಬಂಧಗಳು ಮುಂದಿನ ವರ್ಷಗಳಲ್ಲಿ ಹೊಸ ಎತ್ತರವನ್ನು ಮುಟ್ಟಲಿವೆ ಎಂದು ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯಗಳು ಸ್ವಾವಲಂಬನೆಯ ದೃಷ್ಟಿಕೋನದಿಂದ ಮಾರ್ಗದರ್ಶಿಸಲ್ಪಟ್ಟು ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸ್ಥಳೀಯ ಉತ್ಪಾದನೆಯಿಂದ ಗಮನಾರ್ಹ ಪರಿವರ್ತನೆಯನ್ನು ಕಂಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿಯವರು, ವಾಯು, ಭೂಮಿ ಮತ್ತು ಸಮುದ್ರದಾದ್ಯಂತ ದೇಶ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೇಗೆ ಬಲಪಡಿಸಿದೆ ಹಾಗೂ ಸುಧಾರಿತ ಸ್ಥಳೀಯ ತಂತ್ರಜ್ಞಾನಗಳು ಮತ್ತು ಸ್ವಾವಲಂಬನೆ ಮತ್ತು ರಾಷ್ಟೀಯ ಭದ್ರತೆಗೆ ಬಲವಾದ ಅಡಿಪಾಯವನ್ನು ಹೇಗೆ ನಿರ್ಮಿಸಿವೆ ಎಂಬುದನ್ನು ವಿವರಿಸಿದ್ದಾರೆ. ಇದು ಕಳೆದ 12 ವರ್ಷಗಳಲ್ಲಿ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಮಾಡಿರುವ ಪ್ರಗತಿಯ ಒಂದು ನೋಟವನ್ನು ನೀಡುತ್ತವೆ ಎಂದು ಅವರು ಹೇಳಿದ್ದಾರೆ. ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆಯ ನೀತಿಯಿಂದ ಹಿಡಿದು ನಿರ್ದಿಷ್ಟ ದಾಳಿ, ಬಾಲಾಕೋಟ್ ಮತ್ತು ಆಪರೇಷನ್ ಸಿಂಧೂರ್ನಂತಹ ನಿರ್ಣಾಯಕ ಕ್ರಮಗಳವರೆಗೆ ತನ್ನ ಸಾರ್ವಭೌಮತ್ವ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ರವಾನಿಸಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ತನ್ನ ರಾಷ್ಟೀಯ ರಕ್ಷಣಾ ವಲಯದಲ್ಲಿ ಐತಿಹಾಸಿಕ ರೂಪಾಂತರವನ್ನು ಕಂಡಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಗಾಗಿ ದೇಶೀಯ ಸಾಮರ್ಥ್ಯಗಳು ಬಲಗೊಂಡಿದ್ದು ಸಶಸ್ತ್ರ ಪಡೆಗಳು ಆಧುನೀಕರಣಗೊಂಡಿವೆ. ಅಲ್ಲದೆ ಭೂಮಿ, ಸಮುದ್ರ, ವಾಯು, ಸೈಬರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸನ್ನದ್ದತೆಯನ್ನು ಹೆಚ್ಚಿಸಿವೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳ ಪಯಣವು ಬಲಿಷ್ಠ, ಸುರಕ್ಷಿತ, ಸ್ವಾವಲಂಬಿ ಮತ್ತು ಹೆಚ್ಚು ಆತ್ಮವಿಶ್ವಾಸದ ಭಾರತವನ್ನು ಪ್ರತಿಬಿಂಬಿಸುತ್ತದೆ. ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮಲು ಭಾರತ ಸಿದ್ದವಾಗಿದೆ ಎಂದು ರಕ್ಷಣಾ ಸಚಿವರು ಪ್ರತಿಪಾದಿಸಿದ್ದಾರೆ. ಭಾರತ ಪ್ರಮುಖ ವಿದ್ಯುನ್ಮಾನ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ್ದು ವಿಶ್ವದ 6ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತು ರಾಷ್ಟವಾಗಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅವರಿಂದು ಪುಣೆಯ ರಂಜನಗಾಂವ್ ಎಂಐಟಿಸಿಯಲ್ಲಿ ಅಮೆರಿಕ ಮೂಲದ ಜಾಬಿಲ್ ಕಂಪನಿಯ ಹೊಸ ಉತ್ಪಾದನಾ ಘಟಕ ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವಿದ್ಯುನ್ಮಾನ ಉತ್ಪಾದನಾ ತಾಣವಾಗಿ ರೂಪುಗೊಂಡಿದ್ದು ವಿಶ್ವದ ವಿವಿಧ ಮಾರುಕಟ್ಟೆಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದರು. ದೇಶದಲ್ಲಿ ಪ್ರಸ್ತುತ 2 ಸೆಮಿಕಂಡಕ್ಟರ್ ಘಟಕಗಳು ಅಭಿವೃದ್ದಿ ಹಂತದಲ್ಲಿ ಇದ್ದು ಈ ವರ್ಷದ ಅಂತ್ಯದ ವೇಳೆಗೆ ಅವುಗಳ ಸಂಖ್ಯೆ 4ಕ್ಕೆ ಏರಿಕೆಯಾಗಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಾಳೆಯಿಂದ 5 ದಿನ ಮಧ್ಯಪ್ರದೇಶ ಪ್ರವಾಸ ಆರಂಭಿಸಲಿದ್ದಾರೆ. ಇಂದೋರ್ಗೆ ಆಗಮಿಸಿದ ಬಳಿಕ ಬೇತುಲ್ಗೆ ತೆರಳಲಿರುವ ರಾಷ್ಟಪತಿಯವರು ಬ್ರಹ್ಮಕುಮಾರಿ ಸಂಸ್ಥೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಓಂಕಾರೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸಂಜೆ ಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. 19ರಂದು ರಾಷ್ಟಪತಿಯವರು ಅಂತಾರಾಷ್ಟೀಯ ರಕ್ತಹೀನತೆ ದಿನದ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಬಳಿಕ ಪಶ್ಚಿಮ ಬಂಗಾಳದ ಕಲೈಕುಂಡಾಗೆ ತೆರಳಲಿದ್ದಾರೆ. ಜೂನ್ 20ರಂದು ಅವರು ಮತ್ತೆ ಮಧ್ಯಪ್ರದೇಶಕ್ಕೆ ಮರಳಲಿದ್ದು ಸಂಜೆ ಜಬಲ್ಪುರ್ಗೆ ಆಗಮಿಸಲಿದ್ದಾರೆ. ಜೂನ್ 21ರಂದು ಜಬಲ್ಪುರ್ನಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ಭಾಗವಹಿಸಲಿದ್ದಾರೆ. ನಂತರ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಕೊನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು ಜೂನ್ 22ರಂದು ದೆಹಲಿಗೆ ಮರಳಲಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿ ನಾಳೆ ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ರೂಪಿಸಲಾಗಿರುವ ಸ್ಮಾರ್ಟ್ ಉಗ್ರಾಣ ವ್ಯವಸ್ಥೆಯನ್ನು ಉದ್ಘಾಟಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಸಮತೋಲಿತ ಸುಸ್ಥಿರ ಆರ್ಥಿಕ ಬೆಳವಣಿಗೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ. ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆಗೆ ಒತ್ತು, ಸಶಸ್ತ್ರ ಪಡೆಗಳ ಆಧುನೀಕರಣ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮತ್ತು ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ವಿಶ್ವದ 2ನೇ ಅತಿದೊಡ್ಡ ವಿದ್ಯುನ್ಮಾನ ರಫ್ತುದಾರ ರಾಷ್ಟವಾಗುವ ಗುರಿ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 8 ಗಂಟೆಗಳಾಗ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಕೆ ಶ್ರೀಕಂಠನವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಕಲಿನರು ಲಕುನಿ ಮಹಿಮ ಮಾಯಾಮಾಳವ ಗೌಳರಾಗ ಆದಿತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ಒಂದು ಕೃತಿ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಈಗ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಸಿರ್ಫ್ ತುಮ್ ಚಿತ್ರದ ಕೆಲವು ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ಅಲಕಾ ಯಾಜ್ಞಿಕ್, ಉದಿತ್ ನಾರಾಯಣ್, ಕುಮಾರ್ ಸಾನು, ಹರಿಹರನ್ ಮತ್ತು ಸಂಗಡಿಗರು. ಸಾಹಿತ್ಯ ಸಮೀರ್, ಸಂಗೀತ ನದೀಮ್ ಶ್ರವಣ್.

ಇದುವರೆಗೆ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಿರ್ಫ್ ತುಮ್ ಚಿತ್ರದ ಗೀತೆಗಳನ್ನು ಇದುವರೆಗೆ ಪ್ರಸಾರ ಮಾಡಲಾಯಿತು.

ದುರ್ಬಲ ಕುಟುಂಬಗಳನ್ನು ಒಳಗೊಂಡಿದೆ. ಮಾರ್ಚ್ 2004ರಲ್ಲಿ ಈ ಯೋಜನೆಯ ವ್ಯಾಪ್ತಿಯನ್ನು ಸುಮಾರು 37 ಲಕ್ಷ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಮತ್ತು ಅವರ ಕುಟುಂಬಗಳಿಗೆ ವಿಸ್ತರಿಸಲಾಯಿತು. ಮೇ 2026ರ ಹೊತ್ತಿಗೆ ಈ ಯೋಜನೆಯಡಿ 43.93 ಕೋಟಿ ಹೆಚ್ಚು ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಆಸ್ಪತ್ರೆಗೆ ದಾಖಲಾತಿಯು ಜೂನ್ 2019ರಲ್ಲಿದ್ದಂತಹ 29,96,000 ಮೇ 2026ರ ವೇಳೆಗೆ 12.03 ಕೋಟಿಗೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಇದು ಒಟ್ಟು ಚಿಕಿತ್ಸಾ ವೆಚ್ಚ 1.80 ಕೋಟಿ ಆಗಿದೆ. ಅದೇ ಸಮಯದಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಡಿಜಿಟಲ್ ಆರೋಗ್ಯ ಆಡಳಿತವನ್ನು ಸಾಂಸ್ಥಿಕಗೊಳಿಸಿದೆ. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ಪರಿಚಯಿಸಿದೆ. ಇದು 14 ಅಂಕಿಯ ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತಿನ ಸಂಖ್ಯೆಯಾಗಿದ್ದು ಇದು ಆರೋಗ್ಯ ದಾಖಲೆಗಳ ಸುಗಮ ನಿರ್ವಹಣೆಗೆ ಅವಕಾಶವನ್ನು ನೀಡುತ್ತದೆ. ಮೇ 2026ರ ಹೊತ್ತಿಗೆ 88.33 ಕೋಟಿ ಆಭಾ ಖಾತೆಗಳನ್ನು ರಚಿಸಲಾಗಿದೆ. ಕಾಗದರಹಿತ ಆರೋಗ್ಯ ಪರಿಸರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುವ ಮೂಲಕ ಸುಮಾರು 97.81 ಕೋಟಿ ಆರೋಗ್ಯ ದಾಖಲೆಗಳನ್ನು ಇವುಗಳೊಂದಿಗೆ ಜೋಡಿಸಲಾಗಿದೆ. ತಳಮಟ್ಟದ ಮೂಲ ಸೌಕರ್ಯವು ಇದೇ ರೀತಿ ವಿಸ್ತರಣೆಯಾಗಿದ್ದು 1.85 ಕೋಟಿಗೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳು 540 ಕೋಟಿ ವೈದ್ಯಕೀಯ ಭೇಟಿಗಳನ್ನು ಸುಗಮಗೊಳಿಸಿವೆ. ಕೈಗೆಟುಕುವ ಬೆಲೆಯ ಔಷಧಿಗಳ ಲಭ್ಯತೆಯು ಗಣನೀಯವಾಗಿ ವಿಸ್ತರಿಸಿದೆ. 7.41 ಕೋಟಿ ನಾಗರಿಕರು ಕೈಗೆಟುಕುವ ಬೆಲೆಯ ಅಮೃತ್ ಮಳಿಗೆಗಳಿಂದ ಪ್ರಯೋಜನ ಪಡೆದಿದ್ದಾರೆ. ಇದಲ್ಲದೆ ಆಯುಷ್ಮಾನ್ ಭಾರತ್ ವಯೋವಂದನಾ ಯೋಜನೆಯಡಿ 1.20 ಕೋಟಿಗೂ ಹೆಚ್ಚು ಹಿರಿಯ ನಾಗರಿಕರನ್ನು ನೋಂದಾಯಿಸಲಾಗಿದೆ. 3,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಸುಮಾರು 13,84,000 ಜನರಿಗೆ ಚಿಕಿತ್ಸೆಗಳನ್ನು ಒದಗಿಸಲಾಗಿದೆ. ಸುರಕ್ಷಿತ ಮತ್ತು ಕೈಗೆಟುಕುವ ದರದ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ, ಅದು ಘನತೆಯ ವಿಷಯವೂ ಹೌದು. ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶದಾದ್ಯಂತ ಇರುವ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ 1 ರಂತೆ ಲಭ್ಯವಿದೆ. ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಹಿಂಜರಿಕೆ, ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಮತ್ತು ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಮುಕ್ತಿಯನ್ನು ನೀಡಿದೆ. ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯ ಹೊಂದಾಣಿಕೆಯಾಗಿದ್ದ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು 2017ರಲ್ಲಿ ಆರಂಭಿಸಿದ ಮಹತ್ವಾಕಾಂಕ್ಷೆಯ ಮಾತೃತ್ವ ಪ್ರಯೋಜನ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಬಾಲ್ಯದ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಬಯಸುವ ನಡವಳಿಕೆ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022ರ ಏಪ್ರಿಲ್ 1ರಿಂದ ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯ ನಂತರ ಪಿಎಂಎಂವಿವೈ ಅನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಹೆಚ್ಚುವರಿಯಾಗಿ ಹೆಣ್ಣು ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು 2ನೇ ಮಗುವಿಗೆ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ದೊರೆಯುತ್ತದೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕ ಚುಚ್ಚುಮದ್ದು ನೀಡುವುದು ಮುಂತಾದ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯ ಮೈಲುಗಲ್ಲುಗಳಿಗೆ ಸಂಬಂಧಿಸಿವೆ. ಈ ಅವಧಿಯಲ್ಲಿ

ಆರೋಗ್ಯ ಮೂಲ ಸೌಕರ್ಯವು ಗಮನಾರ್ಹವಾಗಿ ವಿಸ್ತರಣೆಗೊಂಡಿತು. ಅನುಮೋದನೆಗೊಂಡ ಮತ್ತು ಕಾರ್ಯನಿರ್ವಹಿಸುತ್ತಿರುವಂತಹ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಸಂಖ್ಯೆಯು 1947 2014 ಇದ್ದ 8 ಕಳೆದ 12 ವರ್ಷಗಳಲ್ಲಿ 15 ಏರಿಕೆಯಾಗಿದೆ. ಹೀಗೆ 2014 ಏಮ್ಸ್ ಸಂಸ್ಥೆಗಳ ಕಾರ್ಯಾಚರಣೆಯ ವ್ಯಾಪ್ತಿಯು ದ್ವಿಗುಣಗೊಂಡಿದೆ. ಇದು ಆರೋಗ್ಯ ಮೂಲ ಸೌಕರ್ಯಕ್ಕೆ ಮತ್ತು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಸರ್ಕಾರವು ಕಾರ್ಯತಂತ್ರದ ಮಧ್ಯಸ್ಥಿಕೆಗಳ ಮೂಲಕ ತಾಯಿಯ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಿದೆ. ಜನನಿ ಸುರಕ್ಷಾ ಯೋಜನೆ, ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಮತ್ತು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ಉಪಕ್ರಮಗಳಲ್ಲಿ ಸೇರಿವೆ. PMSMA ಅಡಿಯಲ್ಲಿ 7 ಕೋಟಿಗೂ ಹೆಚ್ಚು ಗರ್ಭಪೂರ್ವ ತಪಾಸಣೆಗಳನ್ನು ನಡೆಸಲಾಗಿದ್ದು, ಇದು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ಆರಂಭಿಕ ಗುರುತಿಸುವಿಕೆ ಮತ್ತು ನಿರ್ವಹಣೆಗೆ ಸಹಕಾರಿಯಾಗಿದೆ. ಇದಲ್ಲದೆ ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ 5.46 ಕೋಟಿ ಮಕ್ಕಳು ಮತ್ತು 1.32 ಕೋಟಿ ಗರ್ಭಿಣಿಯರಿಗೆ ಲಸಿಕೆ

ಹಾಕುವ ಮೂಲಕ ಆರೋಗ್ಯ ಪರಿಸ್ಥಿತಿಗಳನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಈ ಉಪಕ್ರಮಗಳು ಅಳೆಯಬಹುದಾದಂತಹ ಸುದೀರ್ಘ ಪ್ರಗತಿಯನ್ನು ನೀಡಿವೆ. ತಾಯಿಯ ಮರಣ ಪ್ರಮಾಣವು ಪ್ರತಿ 1,00,000 ಜೀವಂತ ಜನನಗಳಿಗೆ 130 ಇದ್ದು 2021-23 88ಕ್ಕೆ ಇಳಿಕೆಯಾಗಿದೆ. NFHS 6 ದತ್ತಾಂಶವು 2015-16 ಮತ್ತು 2023-24 ನಡುವೆ ಮೊದಲ ತ್ರೈಮಾಸಿಕದ ಗರ್ಭಪೂರ್ವ ಆರೈಕೆ ಭೇಟಿಗಳು ಶೇಕಡಾ 79% ರಿಂದ ಶೇಕಡಾ 76.2 ಏರಿಕೆಯಾಗಿದೆ ಎಂದು ತೋರಿಸುತ್ತದೆ. ಅದೇ ರೀತಿ ಕನಿಷ್ಠ 4 ASC ಭೇಟಿಗಳ ಲಭ್ಯತೆಯು ಶೇಕಡಾ 51% ರಿಂದ ಶೇಕಡಾ 65.2 ವಿಸ್ತರಿಸಿದ್ದು ಇದು ಸಾಂಸ್ಥಿಕ ತಾಯಿಯ ಆರೋಗ್ಯ ಸೇವೆಗಳ ಹೆಚ್ಚಿದ ಬಳಕೆಯನ್ನು ಸೂಚಿಸುತ್ತದೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%ದಷ್ಟಿದೆ. ಸುದೀರ್ಘ ವಿಶ್ಲೇಷಣೆಯು ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವಿಕೆಯು 2014 ಶೇಕಡಾ 28 ಇದ್ದದ್ದು 2025 ವೇಳೆಗೆ ಶೇಕಡಾ 35 ಏರಿಕೆಯಾಗಿದೆ. ಈ ಮಾನದಂಡಗಳು ಆರೋಗ್ಯ ಸೇವಾ ವಿತರಣಾ ಮಾದರಿಯು ಕ್ರಿಯಾತ್ಮಕವಲ್ಲದ ಬಿಕ್ಕಟ್ಟಿನ ನಿರ್ವಹಣೆಯಿಂದ ಸಕ್ರಿಯ ಸಮಾನ ಮತ್ತು ತಡೆಗಟ್ಟುವ ಮಾದರಿಯತ್ತ ಯಶಸ್ವಿಯಾಗಿ ಬದಲಾಗಿರುವುದನ್ನು ಪ್ರತಿಬಿಂಬಿಸುತ್ತವೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ PMGKAY 2020 ಪ್ರಾರಂಭಿಸಲ್ಪಟ್ಟಿದ್ದು ಇದು ಒಂದು ಪ್ರಮುಖ ಸಾಮಾಜಿಕ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಅಡಚಣೆಗಳನ್ನು ತಗ್ಗಿಸಲು ಈ ಯೋಜನೆಯನ್ನು ಪರಿಚಯಿಸಲಾಯಿತು. ಇದು 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಒದಗಿಸುತ್ತದೆ. ಇದಲ್ಲದೆ ಈ ಯೋಜನೆಯನ್ನು ಜನವರಿ 2024 5 ವರ್ಷಗಳ ಅವಧಿಗೆ ವಿಸ್ತರಿಸಲಾಯಿತು. PMGKAY ಅಸ್ತಿತ್ವದಲ್ಲಿರುವಂತಹ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲ ಸೌಕರ್ಯವನ್ನು ಬಳಸಿಕೊಳ್ಳುತ್ತದೆ. PDSನ ಸಾಂಸ್ಥಿಕ ಚೌಕಟ್ಟು ಸ್ವತಃ ಗಮನಾರ್ಹ ಆಧುನೀಕರಣಕ್ಕೆ ಒಳಗಾಗಿದೆ. PDS ಅಡಿಯಲ್ಲಿನ 551,000 ನ್ಯಾಯಬೆಲೆ ಅಂಗಡಿಗಳಲ್ಲಿ 550,000 ಹೆಚ್ಚು ಅಂಗಡಿಗಳನ್ನು ಸಂಬಂಧಿತ ಗುರುತಿನ ಚೀಟಿ ಆಧಾರಿತ ವಿತರಣೆಗಾಗಿ ಸ್ವಯಂ ಚಾಲಿತಗೊಳಿಸಲಾಗಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಡಿತರ ಚೀಟಿಗಳು ಶೇಕಡಾ 100% ಡಿಜಿಟಲೀಕರಣಗೊಂಡಿವೆ. ಆಹಾರ ಧಾನ್ಯ ವಿತರಣಾ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರವು May 2026 25,530 ಕೋಟಿ ರೂಪಾಯಿ ಬಜೆಟ್ ಹಂಚಿಕೆಯೊಂದಿಗೆ ಸಾರ್ಥಕ್ PDS ಯೋಜನೆಯನ್ನು ಅನುಮೋದಿಸಿತು. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಸುಧಾರಿತ ತಾಂತ್ರಿಕ ಏಕೀಕರಣದ ಮೂಲಕ ಈ ಯೋಜನೆಯು ಲಾಜಿಸ್ಟಿಕ್ಸ್ ಮತ್ತು ಕೊನೆಯ ಹಂತದ ವಿತರಣೆಯನ್ನು ಮತ್ತಷ್ಟು ಉತ್ತಮಗೊಳಿಸುತ್ತದೆ. ಇದಲ್ಲದೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ರಾಷ್ಟ್ರವ್ಯಾಪಿ ಪೋರ್ಟೆಬಿಲಿಟಿಯನ್ನು ಸಾಂಸ್ಥಿಕಗೊಳಿಸಿದೆ. ಇದು 207 ಕೋಟಿಗೂ ಹೆಚ್ಚು ವಹಿವಾಟುಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದು PMGKAY ಎಲ್ಲಾ ಫಲಾನುಭವಿಗಳನ್ನು ಒಳಗೊಳ್ಳುತ್ತದೆ ಮತ್ತು ವಲಸೆ ಹಾಗೂ ಚಲನಶೀಲ ಜನಸಂಖ್ಯೆಗೆ ಸಬ್ಸಿಡಿ ದರದ ಆಹಾರ ಧಾನ್ಯಗಳ ಲಭ್ಯತೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ಮಧ್ಯಸ್ಥಿಕೆಗಳ ಜೊತೆಗೆ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿ ಅಳೆಯಬಹುದಾದಂತಹ ಸುಧಾರಣೆಗಳು ಕಂಡುಬಂದಿವೆ. NFHS 2023-24 ಪ್ರಕಾರ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಯ ಪ್ರಮಾಣವು 2015-16 NFHS 4 ಶೇಕಡಾ 38.4% ರಿಂದ ಶೇಕಡಾ 29.3% ಇಳಿದಿದೆ. ಕೃಶ ದೇಹಸ್ಥಿತಿ ಶೇಕಡಾ 21% ರಿಂದ ಶೇಕಡಾ 19% ಕಡಿಮೆಯಾಗಿದೆ ಮತ್ತು ಕಡಿಮೆ ತೂಕವಿರುವಂತಹ ಮಕ್ಕಳ ಪ್ರಮಾಣವು ಶೇಕಡಾ 32.8% ರಿಂದ ಶೇಕಡಾ 31.8% ಇಳಿದಿದೆ. ಇದು ಮಕ್ಕಳ ಪೌಷ್ಟಿಕಾಂಶದ ಫಲಿತಾಂಶಗಳಲ್ಲಿನ ಕ್ರಮೇಣ ಸುಧಾರಣೆಯನ್ನು ಸೂಚಿಸುತ್ತದೆ. ಹೆಚ್ಚುವರಿಯಾಗಿ ರಾಷ್ಟೀಯ ಸಾಂಖ್ಯಿಕ ಕಚೇರಿಯು ಬಿಡುಗಡೆ ಮಾಡಿದ ಕುಟುಂಬ ಸಾಮಾಜಿಕ ಬಳಕೆಯ 80ನೇ ಸುತ್ತಿನ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಪ್ರದೇಶದ ಸಾಂಸ್ಥಿಕ ಹೆರಿಗೆಗಳಲ್ಲಿ ಸುಮಾರು 1/2 ಸರ್ಕಾರಿ ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ. ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣವು 47%ದಷ್ಟಿದೆ. ಹೊರರೋಗಿ ಸೇವೆಗಳಿಗಾಗಿ ಸಾರ್ವಜನಿಕ ಸೌಲಭ್ಯಗಳ ಬಳಕೆಯಲ್ಲಿ ಹೆಚ್ಚಳವನ್ನು ತೋರಿಸುತ್ತದೆ. ಗ್ರಾಮೀಣ ಭಾಗವಹಿಸುವ May 2015 ಪ್ರಾರಂಭವಾದಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಉಪಕ್ರಮವು ಸಮಗ್ರ ಮತ್ತು ಬಹುವಲಯದ ಮಧ್ಯಸ್ಥಿಕೆಯನ್ನು ಪ್ರತಿನಿಧಿಸುತ್ತದೆ. ಇದು ಮಕ್ಕಳ ಲಿಂಗಾನುಪಾತದ ಇಳಿಕೆಯನ್ನು ನಿವಾರಿಸಲು ಮತ್ತು ಲಿಂಗ ಪಕ್ಷಪಾತಿ ಲಿಂಗ ಆಯ್ಕೆಯ ಪದ್ಧತಿಗಳ ವಿರುದ್ದ ಹೋರಾಡಲು ವಿನ್ಯಾಸಗೊಳಿಸಲಾಗಿದೆ. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಅಭಿವೃದ್ಧಿ ಚೌಕಟ್ಟುಗಳನ್ನು ಸಂಯೋಜಿಸುವ ಮೂಲಕ ಈ ಕಾರ್ಯಕ್ರಮವು ಬಾಲಕಿಯರ ಬದುಕುಳಿಯುವಿಕೆ ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತದೆ. ಈ ಯೋಜನೆಯ ನಿರಂತರ ಅನುಷ್ಠಾನವು ಲಿಂಗ ಸಂಬಂಧಿತ ಸೂಚಕಗಳಲ್ಲಿ ಗಮನಾರ್ಹ ಸುಧಾರಣೆಗಳಿಗೆ ಕೊಡುಗೆ ನೀಡಿದೆ. ಲಿಂಗಾನುಪಾತವು 2011 ಜನಗಣತಿಯ ಪ್ರಕಾರ 1,000 ಪುರುಷರಿಗೆ 943 ಮಹಿಳೆಯರಿದ್ದು 2021 ವೇಳೆಗೆ 1,020

0: ಮಹಿಳ ನೇತೃತ್ವದ ಅಭಿವೃದ್ಧಿ, ತಳಮಟ್ಟದ ಉದ್ಯಮಶೀಲತೆ ಮತ್ತು ಸ್ವಸಹಾಯ ಸಂಘ ಚಾಲಿತ ಆರ್ಥಿಕ ಭಾಗವಹಿಸುವಿಕೆಯು ಈ ಪರಿವರ್ತನೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮಿವೆ. ಡಿಜಿಟಲ್ ಮೂಲಸೌಕರ್ಯ ಮತ್ತು ನೇರ ಲಾಭ ವರ್ಗಾವಣೆ ಕಾರ್ಯವಿಧಾನಗಳ ವಿಸ್ತರಣೆಯು ಸಾರ್ವಜನಿಕ ಸೇವಾ ವಿತರಣೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಭಾರತವು ತನ್ನ ದೀರ್ಘಾವಧಿಯ ಅಭಿವೃದ್ಧಿಯ ಆಕಾಂಕ್ಷೆಗಳತ್ತ ಮುನ್ನಡೆಯುತ್ತಿರುವಾಗ ಈ ಉಪಕ್ರಮವು ಹೆಚ್ಚು ಸ್ಥಿತಿಸ್ಥಾಪಕ, ಸಮಾನ ಮತ್ತು ಸಮೃದ್ಧ ಸಮಾಜವನ್ನು ನಿರ್ಮಿಸುತ್ತಿವೆ. ಒಟ್ಟಾರೆಯಾಗಿ ಈ ಮಧ್ಯಸ್ಥಿಕೆಗಳು ಅಂತ್ಯೋದಯದಿಂದ ಸರ್ವೋದಯದವರೆಗೆ ಎಂಬ ವಿಶಾಲ ಚಳುವಳಿಯನ್ನು ಪ್ರತಿಬಿಂಬಿಸುತ್ತವೆ. ಇದು ರಾಷ್ಟ್ರೀಯ ಬೆಳವಣಿಗೆಯನ್ನು ಉತ್ತೇಜಿಸುವಾಗ ಅತ್ಯಂತ ದುರ್ಬಲ ವರ್ಗಗಳನ್ನು ಸಬಲೀಕರಣಗೊಳಿಸುತ್ತದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಸಾರ್ವಜನಿಕ ಆರೋಗ್ಯ ಮತ್ತು ಆಹಾರ ಭದ್ರತಾ ವ್ಯವಸ್ಥೆಗಳ ಬಲವರ್ಧನೆ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಕನ್ನಡದ ಅಕ್ಷರ ಮಾಲೆ,
7: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
8: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
7: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
8: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
7: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ

0: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಿ ರಾಘವೇಂದ್ರ ಅವರು. ಇವರು ತತ್ವಶಾಸ್ತ್ರದಲ್ಲಿ ಪಿಎಚ್ಡಿ ಪಡೆದಿದ್ದಾರೆ, ಹಾಗೆ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಕೂಡ ಹೌದು, ಯೋಗ ಪಟು ಕೂಡ ಹೌದು. ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಇವರ ಜೊತೆ ಮಾತನಾಡೋಣ. ನಮಸ್ಕಾರ ರಾಘವೇಂದ್ರ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ರಾಘವೇಂದ್ರ ಅವರೇ, ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಆಗಬೇಕು, ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ.
1: ನಾನು ಡಾಕ್ಟರ್ ಪಿ ರಾಘವೇಂದ್ರ ಅಂತ, ನನ್ನ ಊರು ಹುಬ್ಬಳ್ಳಿ, ವಿದ್ಯಾಭ್ಯಾಸ ಎಲ್ಲ ಆಗಿರೋದು ಹುಬ್ಬಳ್ಳಿಯಲ್ಲಿ, ಆ ನಂತರ ಪೋಸ್ಟ್ ಗ್ರಾಜುಯೇಷನ್ PhD ಆಗಿರೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಈಗ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ.
0: ತತ್ವಶಾಸ್ತ್ರದಲ್ಲಿ ನೀವು ಅಗಾಧವಾದ ಪಾಂಡಿತ್ಯವನ್ನ ಹೊಂದಿದ್ದೀರಿ, ಭಾರತೀಯ ತತ್ವಶಾಸ್ತ್ರದಲ್ಲಿ ನಿಮಗೆ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು?
1: ನಮ್ಮ ಅಜ್ಜಿಯವರು ಒಂದು ಶ್ರೀರಾಮ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ, ಮತ್ತೆ ನಮ್ಮ ಅಜ್ಜಿಯವರು ಶಕ್ತಿ ಮಾತೆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹಾಗಾಗಿ ಇದು ಜೀನ್ಸ್ನಲ್ಲೇ ಇತ್ತು. ಬಟ್ ಈ ತತ್ವಶಾಸ್ತ್ರ ಫೀಲ್ಡ್ ಅನ್ನ ಆರಿಸಿಕೊಳ್ಳಿಕ್ಕೆ ಮುಖ್ಯವಾದ ಪರ್ಸನಾಲಿಟೀಸ್ ಯಾರಂದ್ರೆ ಪ್ರೊಫೆಸರ್ KA ಪ್ರಸಾದ್ ಅಂತ, ಅವರು ವೇಲಾಂಗನಿ ಎಜುಕೇಶನ್ ಟ್ರಸ್ಟ್ ಸೊಸೈಟಿಯ ಚೇರ್ಮನ್. ಆ ನಂತರ ಈ ತತ್ವಶಾಸ್ತ್ರ ಸಬ್ಜೆಕ್ಟ್ನಲ್ಲಿ ನನಗೆ ಇಂಟ್ರೆಸ್ಟು, ಮತ್ತೆ ಈಗ ನಾನು ಪ್ರಾಧ್ಯಾಪಕನಾಗಿ ಇರಲಿಕ್ಕೆ ಕಾರಣ ಪ್ರೊಫೆಸರ್ BP ಸಿದ್ದಾಶರ್ಮ ಅವರೇ.
0: ಸರ್, ಹಾಗೆ ಕರಾಟೆ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ರೆ ಈ ಕುರಿತಾಗಿ ಹಂಚಿಕೊಳ್ಳಿ.
1: ಈ ಆಸಕ್ತಿ ನನ್ನಲ್ಲಿ ಮೂಡಿಸಿದ್ದು ನಮ್ಮ ಅಜ್ಜ ಅವರೇ, ಶ್ರೀ ವೆಂಕಟಸ್ವಾಮಿ ಅಂತ, ಅವರ ಅನುಗ್ರಹದಿಂದನೇ ಈ ಸ್ಫೂರ್ತಿ ನನ್ನಲ್ಲಿ ಬಂತು. ನಾನು ವಿದ್ಯಾಭ್ಯಾಸ ಮಾಡಿದ್ದು ಸೆನ್ಸೈ ಜಾರ್ಜ್ PM ಅಂತ, ಕೇರಳದವರು, ಅವರ ಅಂಡರ್ನಲ್ಲಿ ನಾನು ನನ್ನ ಬೇಸಿಕ್ ಟ್ರೈನಿಂಗ್ ಅನ್ನ ಅಲ್ಲಿ ಮುಗಿಸಿದೆ. ಆ ನಂತರ ಜಪನೀಸ್ ಮಾಸ್ಟರ್ ತದಾಶಿ ಶಿಕಾವ ಅಂತ, ಅವರ ಅಂಡರ್ನಲ್ಲಿ ಮುಗಿಸಿದೆ. ಹೀಗೆ ನನ್ನ ಜರ್ನಿ ಮಾರ್ಷಲ್ ಆರ್ಟ್ಸ್ ನಲ್ಲಿ ಪ್ರಾರಂಭವಾಯಿತು.
0: ಸರ್, ಅನೇಕ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ದೀರಿ, ಹಾಗೆ ಅನೇಕ ಪದಕಗಳನ್ನು ಕೂಡ ನಮ್ಮ ದೇಶಕ್ಕೆ ತಂದಿದ್ದೀರಿ, ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೀವು ಸಾಧನೆ ಮಾಡಿದ್ದೀರಿ, ಆ ಕುರಿತಾಗಿ ಹೇಳಿ.
1: ಪ್ರತಿಯೊಂದು ಸ್ಪೋರ್ಟ್ ನಲ್ಲಿ ಏನಂದ್ರೆ ಅದಕ್ಕೆ ಆದಂತ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಆದ್ರೆ ಮಾರ್ಷಲ್ ಆರ್ಟ್ಸ್ ಏನಂತಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಅದು ಅದರಲ್ಲಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಸಿಗುತ್ತೆ, ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಅನ್ನೋದೇನು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆಯೋ ಅದು ಇದೆ. ಸೊ ಹಾಗಾಗಿ ನನಗೆ ಅನಿಸಿಕೆ ಏನಂತಂದ್ರೆ ಪ್ರತಿಯೊಬ್ಬರು ಯಾರು ಯೋಗ ಮಾಡಲಿ ಅಥವಾ ಯಾವುದೋ ಸ್ಪೋರ್ಟ್ ಮಾಡಲಿ, ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗಿನ ಸರ್ಕಮ್ಸ್ಟಾನ್ಸಸ್ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಮಾರ್ಷಲ್ ಆರ್ಟ್ಸ್ ಇಸ್ ಅ ಮಸ್ಟ್ ಪ್ರತಿಯೊಬ್ಬರಿಗೆ, ಅದು ಯಾವುದೋ ಸ್ಟೈಲ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೈಲ್, ಪ್ರತಿಯೊಬ್ಬರು ಮಾರ್ಷಲ್ ಆರ್ಟ್ಸ್ ಕಲಿಲೇಬೇಕು.
0: ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಗಳಲ್ಲೂ ಭಾಗವಹಿಸಿದ್ರಿ, ಅದರಲ್ಲಿ ಪ್ರಮುಖವಾಗಿ ಕರಾಟೆ ಚಾಂಪಿಯನ್ಶಿಪ್ ನಿಮಗೆ ನೆನಪುಳಿಯೋದಾದರೆ ಯಾವುದು?
1: ನನಗೆ ನೆನಪುಳಿಯೋದಾದ್ರೆ ನನ್ನ ಫಸ್ಟ್ ಚಾಂಪಿಯನ್ಶಿಪ್ ಅದು ಬಂದು ರಾಣೆಬೆನ್ನೂರಿನಲ್ಲಿ ನಡೆಯಿತು. ಯಾವಾಗ್ಲೂ ಪ್ರಥಮ ಚಾಂಪಿಯನ್ಶಿಪ್ ಯಾವಾಗ್ಲೂ ನೆನಪಲ್ಲಿ ಉಳಿಯುತ್ತೆ. ಸೊ ಇದು ಒಂದು ನೆನಪಿದೆ. ಆ ನಂತರ ವರ್ಲ್ಡ್ ಚಾಂಪಿಯನ್ಶಿಪ್ ಒಂದು ಆಗಿರೋದು ಮುಂಬೈನಲ್ಲಿ, ಇವು ಎರಡು ನನಗೆ ನೆನಪಿದೆ. ಏನಂತಂದ್ರೆ ತುಂಬಾ ಕಂಟ್ರೀಸ್ ಲಿಂದ ಎಲ್ಲ ಬರ್ತಿದ್ರು, ಐ ಮೀನ್ ನೈಜೀರಿಯಾ ಆಗ್ಲಿ, ಸೌತ್ ಆಫ್ರಿಕಾ, ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಎಲ್ಲ ಬರ್ತಿದ್ರು. ಹಾಗಾಗಿ ಅವ್ರಿಗೆ ಏನಂತಂದ್ರೆ ಹೈಟ್ ವೆಯ್ಟ್ ಅನ್ನೋದು ಸ್ವಲ್ಪ ಅವ್ರಿಗೆ ಅಡ್ವಾಂಟೇಜ್ ಆಗಿರ್ತಿತ್ತು. ಬಟ್ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಟೆಕ್ನಿಕ್, ಸ್ಪೀಡ್, ಅಕ್ಯುರಸಿ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿಂದ ಇನ್ನೊಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್, ಫಿಸಿಕಲ್ ಟ್ರೈನಿಂಗ್ ಕಿಂತ ಮೆಂಟಲ್ ಟ್ರೈನಿಂಗ್ ಅನ್ನೋದು ಏನಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಟ್ರೈನಿಂಗ್ ಎಷ್ಟು ಇರಲಿ, ಮೆಂಟಲ್ ಟ್ರೈನಿಂಗು, ಮೆಂಟಲ್ ಕಂಡೀಷನಿಂಗ್ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಟೂರ್ನಮೆಂಟ್ ನಲ್ಲಿ ಅಷ್ಟೇ ಅಲ್ಲ ಜೀವನದಲ್ಲಿ ಸಕ್ಸೀಡ್ ಆಗ್ಲಿಕ್ಕೆ ಕಷ್ಟನೇ.
0: ಸರ್, ಈ ಕರಾಟೆಯಲ್ಲಿ ಪ್ರಮುಖವಾಗಿ ಎಷ್ಟು ಭಾಗಗಳಿದೆ? ನಮಗೆ ಕರಾಟೆ ಅನ್ನೋದು ಗೊತ್ತು, ಬಟ್ ಅದರಲ್ಲೂ ವಿಭಾಗಗಳಿದೆ, ಬೇರೆ ಬೇರೆ ಇವೆಂಟ್ಸ್ ಇದೆ ಅಂತ ಗೊತ್ತು. ಸೊ ನೀವೊಬ್ಬರು ಕೋಚ್ ಆಗಿನೂ ಕೂಡ ಕರಾಟೆಯನ್ನ ಕಲಿಸಿದ್ದೀರಿ, ಇದ್ರ ಕುರಿತಾಗಿ ಏನ್ ಹೇಳ್ತೀರಿ?
1: ಪ್ರತಿಯೊಂದು ರೀಜನ್ ನಲ್ಲಿ ಸೆಲ್ಫ್ ಡಿಫೆನ್ಸ್ ಆರ್ಟ್ ಅನ್ನೋದು ಒಂದು ಡೆವಲಪ್ ಆಗಿದೆ. ಹಾಗಾಗಿ ಒಂದೇ ಜಿಯೋಗ್ರಫಿಕಲ್ ಬೌಂಡರಿಗೆ ಸೀಮಿತವಾಗಿ ಇಲ್ಲಿಂದೇ ಹುಟ್ಟಿತು, ಇಲ್ಲಿಂದೇ ಬಂತು ಅನ್ನೋದು ದಟ್ಸ್ ಅ ನ್ಯಾರೋ ಮೆಂಟಾಲಿಟಿ. ನಮ್ಮ ಟ್ರೆಡಿಷನ್ ಏನಿದೆಯಲ್ಲ ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್ ವಿದ್ಯೆ, ಇದು ಉದ್ಭವ ಆಗಿದ್ದು ಶಿವನಿಂದನೇ. ಹಾಗಾಗಿ ನಾವು ಸಿಲಂಬವನ್ನು ನೋಡಿದ್ರೆ ಅದು ಕುಮಾರಸ್ವಾಮಿಯಿಂದ ಆಗಿರ್ಬೋದು, ಆ ನಂತರ ಪರಶುರಾಮರಲಿಂದ ಆಗಿರ್ಬೋದು, ಆ ನಂತರ ಲೇಟರ್ ಸ್ಟೇಜ್ ನಲ್ಲಿ ನಾವು ನೋಡ್ತೀವಿ ಬೋಧಿ ಧರ್ಮ ಅಂತ. ಸೊ ಹಾಗಾಗಿ ಪ್ರತಿ ಒಂದು ಕಡೆ ಸ್ಪ್ರೆಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಟೈಕೊಂಡು ಅಂತಂದ್ರೆ ಅವರು ತುಂಬಾ ಲೆಗ್ಸ್ ಮೇಲೆ ಅವರು ಫೋಕಸ್ ಮಾಡ್ತಾರೆ, ಈಗ ಜೂಡೋ ಅಂತಂದ್ರೆ ಗ್ರಾಪ್ಲಿಂಗ್ ನಲ್ಲಿರುತ್ತೆ, ಈಗ ಜುಜುಟ್ಸು ಅಂತಂದ್ರೆ ಅದು ಕರಾಟೆ ಅಂಡ್ ಜೂಡೋ ಎರಡು ಫ್ಯೂಷನ್ ಆಗಿ ಅದು ಬರುತ್ತೆ, ಈಗ ಮ್ಯೂಯಾಯ್ ಥಾಯ್ ಅಂತಂದ್ರೆ ಎಲ್ಬೋಸು, ನೀಸು ಇದನ್ನ ಯೂಸ್ ಮಾಡ್ತಾರೆ. ಒಂದೊಂದು ಸ್ಪೆಷಲೈಸೇಷನ್ ಅನ್ನ ಅವರು ಮಾಡ್ಕೊಂಡ್ಬಿಟ್ಟು ಹಾಗೆ ಅದು ಒಂದೊಂದು ಹೆಸರಾಗಿ ಉಳಿತು. ಬಟ್ ಆಸ್ ಎ ಮಾರ್ಷಲ್ ಆರ್ಟಿಸ್ಟ್ ನಮಗೆ ಪ್ರತಿಯೊಂದು ಮಾರ್ಷಲ್ ಆರ್ಟ್ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡುವಂತಹ ಸ್ಟೈಲೇ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಉಳಿದಿದ್ದೆಲ್ಲ ಕನಿಷ್ಠ ಅನ್ನೋ ಮನೋಭಾವ ಒಂದು ನಿಜವಾದ ಮಾರ್ಷಲ್ ಆರ್ಟಿಸ್ಟ್ನಲ್ಲಿ ಬರಲೇಬಾರದು. ಆ ಭಾವನೆ ಬಂತು ಅಂದರೆ ಅವನ ಮಾರ್ಷಲ್ ಆರ್ಟ್ ಜರ್ನಿ ಅಲ್ಲಿ ನಿಂತೋಗುತ್ತೆ. ಅದೊಂದು ಕಲೆ ಬೆಳಿಬೇಕಾದ್ರೆ ಅದು ಸ್ಪೋರ್ಟ್ ಕ್ಯಾಟಗರಿನಲ್ಲಿ ತಂದ್ರೆ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ. ಈಗ ಮಾರ್ಷಲ್ ಆರ್ಟ್ಸ್ ಅನ್ನೋದು ಏನಂತಂದ್ರೆ ಅದು ಒಂದು ಸ್ಪೋರ್ಟ್, ಅದೊಂದು ಗೇಮ್ ಅಲ್ಲ. ಆಕ್ಚುಲಿ ಇಟ್ಸ್ ಅಟ್ಸ್ ಅ ಕಾಂಬ್ಯಾಟ್ ಆರ್ಟ್. ಮಾರ್ಷಲ್ ಆರ್ಟ್ಸ್ ನಲ್ಲಿ ಬಹಳಷ್ಟು ಡಿವಿಷನ್ಸ್ ಆಗಿದೆ. ಈಗ ನಾನು ಹೇಳಿದೆ, ಈಗ ಶೋಟೋಕಾನ್ ಆಗಿರ್ಬೋದು, ಗುಜುರಿವ್ ಆಗಿರ್ಬೋದು, ಒಕಿನವ ಆಗಿರ್ಬೋದು, ಅಕಿಡೋ ಆಗಿರ್ಬೋದು, ಈ ಪ್ರಕಾರ ಬಹಳಷ್ಟು ಡಿವಿಷನ್ಸ್ ಆಗಿಬಿಟ್ಟಿದೆ. ಸೊ ಇಷ್ಟೆಲ್ಲ ಡಿವಿಷನ್ಸ್ ನಲ್ಲಿನೂ ಅವರ ಕಾಟಾಸ್ ಇರ್ಬೋದು, ಅದರಲ್ಲಿ ಕೂಡ ಡಿಫ್ರೆನ್ಸಸ್ ಬರುತ್ತೆ. ಪ್ರಾಕ್ಟಿಸಿಂಗ್ ಸ್ಟೈಲು, ಸ್ಟ್ಯಾನ್ಸ್ ನಲ್ಲಿ ಸ್ಟೈಲು, ಇದೆಲ್ಲ ಡಿಫ್ರೆನ್ಸಸ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ಅಂಬ್ರೆಲಾನಲ್ಲಿ ತರೋದು ಸ್ವಲ್ಪ ಕಷ್ಟನೇ.
0: ಬಟ್ ಒಬ್ಬ ಕ್ರೀಡಾಪಟುವಾಗಿ ಬೆಳಿಲಿಕ್ಕೆ ಸ್ಪರ್ಧಾತ್ಮಕ ಒಂದು ಮನೋಭಾವ ಇರಲೇಬೇಕು, ಹಾಗಾಗಿ ಚಾಂಪಿಯನ್ಶಿಪ್ ಗಳು ಆಗ್ಲೇಬೇಕು.
1: ಒಳ್ಳೇದೇ. ಹಾಗಾಗಿ ಏನಂದ್ರೆ ಪ್ರೊಟೆಕ್ಟಿವ್ ಗೇರ್ ನ ಯೂಸ್ ಮಾಡಿ ಮಾಡಬಹುದು.
0: ಅಂದ್ರೆ ಭವಿಷ್ಯದ ಕುರಿತಾಗಿ ಒಂದು ಭದ್ರತೆ ಬೇಕಂತಂದ್ರೆ, ಕ್ರೀಡೆ ಬೆಳವಣಿಗೆ ಹೊಂದ್ಬೇಕಂತಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ಒಲಿಂಪಿಕ್ಸ್ ಇದರಲ್ಲೆಲ್ಲ ಅಳವಡಿಸಿಕೊಂಡ್ರೆ ಒಳ್ಳೇದು.
1: ಒಳ್ಳೇದು, ಒಳ್ಳೇದು. ಈಗ ನೋಡಿ ಟೈಕೊಂಡು ಇದೆಯಲ್ವಾ, ಸೊ ಆ ಪ್ರಕಾರ ಮಾಡಬಹುದು. ಅಂದ್ರೆ ಆರ್ಟ್ ಬೆಳಿಬೇಕು ಅಂತಂದ್ರೆ ಈಗ ಸ್ಟೂಡೆಂಟ್ಸ್ ಕೂಡ ಆಗ್ಲಿ, ಆ ಪರ್ಟಿಕ್ಯುಲರ್ ಸ್ಪೋರ್ಟ್ ಅನ್ನ ಪ್ರೊಫೆಷನ್ ಆಗಿ ಆರಿಸಬೇಕು ಅಥವಾ ಕಂಪ್ಲೀಟ್ ಲೈಫ್ ಅನ್ನ ಆ ಸ್ಪೋರ್ಟ್ ಗೆ ಡೆಡಿಕೇಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಅದರಲ್ಲಿಂದ ಏನಾದರೂ ಕರಿಯರ್ ಬೆನಿಫಿಟ್ಸ್ ಅಥವಾ ಬೇರೆ ಬೆನಿಫಿಟ್ಸ್ ಇದ್ರೆ ತಾನೇ ದೇ ಕ್ಯಾನ್ ಡೆಡಿಕೇಟೆಡ್.
0: ಸರ್, ನೀವು ತತ್ವಜ್ಞಾನಿ ಹಾಗೆ ಕರಾಟೆ ಕ್ರೀಡಾಪಟು, ಯೋಗದಲ್ಲಿ ಆಸಕ್ತಿ ಬೆಳಿಲಿಕ್ಕೆ ಕಾರಣ ಏನು? ಅಂದ್ರೆ ನಿಮ್ಮನ್ನು ಯೋಗದಲ್ಲಿ ತೊಡಗಿಸಿಕೊಳ್ಳಲು ಕಾರಣ ಏನು?
1: ಇದಕ್ಕೆ ಕಾರಣ ಪ್ರೊಫೆಸರ್ ಬಿ ಪಿ ಸಿದ್ದಾಶ್ರಮ ಅವರೇ. ಅವರು ನನ್ನ ಪ್ರೊಫೆಸರ್, PhD ಇನ್ ಫಿಲಾಸಫಿ ಮತ್ತೆ PhD ಇನ್ ಸಂಸ್ಕೃತ್ ಕೂಡ, ದೊಡ್ಡ ವಿದ್ವಾಂಸರು. ನಾನು ಯೋಗ ಕಲೀಲಿಕ್ಕೆ ಅವರೇ ಕಾರಣ. ಯೋಗ ಮತ್ತೆ ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಸಾಮಾನ್ಯ ಜನರಿಗೆ ನೋಡ್ಲಿಕ್ಕೆ ಎರಡು ಏನೋ ಕಾಂಟ್ರಾಸ್ಟಿಂಗ್ ವಿಚಾರ ಅನಿಸ್ಬೋದು. ಒಂದು ಶ್ಲೋಕ ಇರುತ್ತೆ, ಏನ್ ಹೇಳ್ತೇವೆ ಅಂದ್ರೆ, ವಿದ್ಯಾ ಶಸ್ತ್ರಸ್ಥ ಶಾಸ್ತ್ರಸ್ಥದೇ ವಿದ್ಯಾ ಪ್ರತಿಪತ್ತತೆ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯಾ ಅನ್ನೋದೇನಿದೆ ಅದು ಶಾಸ್ತ್ರವೂ ಆಗಿರ್ಬೇಕು, ಶಸ್ತ್ರವೂ ಆಗಿರ್ಬೇಕು, ಇದು ಎರಡೂ ಬೇಕು. ಹಾಗಾಗಿ ಒಂದು ಹೋಲಿಸ್ಟಿಕ್ ಪರ್ಸನಾಲಿಟಿ ಇವಾಲ್ವ್ ಆಗಬೇಕು ಅಂತಂದ್ರೆ ಅದು ಶಸ್ತ್ರವಿದ್ಯಾನೂ ಬೇಕು, ಶಾಸ್ತ್ರವಿದ್ಯಾನೂ ಬೇಕು.
0: ಆ ರೀತಿ ಯೋಗವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಂತ ಹೇಳ್ಬೋದು. ಯೋಗದಲ್ಲಿ ಏನಾದ್ರೂ ಅಧ್ಯಯನ ಮಾಡಿದ್ದೀರಾ?
1: ಹೌದು, ಮಾಡಿದ್ದೀನಿ. ಅದ್ರ ಕುರಿತು ಸಾಕಷ್ಟು ಲೇಖನಗಳು ಕೂಡ ಬರೆದಿದ್ದೇನೆ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೇನೆ. ಹಾಗಾಗಿ ಯೋಗಾಸನದಲ್ಲಿ ಪ್ರಥಮ ಶ್ರೇಣಿ ಪಡೆದಿದ್ದೆ ಯೂನಿವರ್ಸಿಟಿನಲ್ಲಿ. ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಯೋಗ ಅಂಡ್ ಸ್ಪಿರಿಚುವಲ್ ಸೈನ್ಸ್ ಗೆ ಕೂಡ ಟ್ರೆಜರರ್ ಆಗಿದ್ದೇನೆ, ಅದೊಂದು ಇಂಟರ್ನ್ಯಾಷನಲ್ ಬಾಡಿ. ಮತ್ತೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಿಯಲ್ ಫಿಲಾಸಫಿಗೆ ಕೂಡ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಅದು ಏನಂತಂದ್ರೆ, ಫಿಲಾಸಫಿ ಯೋಗ ಅದು ಎರಡೂ ಬೇರೆ ಅಲ್ಲ, ಅವು ಸೇಮ್.
0: ತತ್ವಜ್ಞಾನದ ಒಂದು ಭಾಗವಾಗಿ ಯೋಗವನ್ನ ಪರಿಗಣಿಸ್ತಾರೆ.
1: ಅದಕ್ಕೆ ಹೇಳ್ತಾರೆ ಸಾಂಖ್ಯ ಯೋಗ ಪ್ರತಿಜ್ಞಾಲ ಪ್ರವದಂತಿನ ಪಂಡಿತ ಅಂತ ಹೇಳ್ತಾರೆ. ಸಾಂಖ್ಯ ಮತ್ತೆ ಯೋಗ ಎರಡೂ ಬೇರೆ ಅಲ್ಲ, ಅದು ಒಂದೇ. ಈಗ ಷಡ್ ದರ್ಶನಗಳಲ್ಲಿ ಕೂಡ ನಾವು ನೋಡಿದಾಗ ಯೋಗ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಫಿಲಾಸಫಿ. ಬಹಳಷ್ಟು ಜನ ಏನ್ ತಿಳಿತಾರೆ ಅಂತಂದ್ರೆ, ದಿ ಫೌಂಡರ್ ಆಫ್ ಯೋಗ ಇಸ್ ಮಹರ್ಷಿ ಪತಂಜಲಿ ಅಂತ ಹೇಳ್ತಾರೆ. ಮಹರ್ಷಿ ಪತಂಜಲಿ ಕಂಪೈಲ್ ಮಾಡಿದ್ದು ಯೋಗ ಸೂತ್ರಗಳನ್ನ. ಮತ್ತೆ ಇನ್ನೊಂದೇನಂತಂದ್ರೆ, ಯೋಗ ಚಿತ್ತಿವೃತ್ತಿ ನಿರೋಧ ಅಂತಾರೆ, ಇದು ಪತಂಜಲಿ ಯೋಗ ಸೂತ್ರದ ಶ್ಲೋಕ. ಬಟ್ ಯೋಗಕ್ಕೆ ಸಾಕಷ್ಟು ಡೆಫಿನಿಷನ್ಸ್ ಇದೆ. ಈಗ ಎಲ್ರು ಏನು ಅಂತಂದ್ರೆ, ಇದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಯೋಗಶಾಸ್ತ್ರದಲ್ಲಿ ಯೋಗದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೈವಲ್ಯ. ಫಿಸಿಕಲ್ ಎಕ್ಸಸೈಸಸ್, ಬ್ರೀದಿಂಗು, ದೀಸ್ ಆರ್ ಮೀನ್ಸ್. ಆಕ್ಚುಲಿ ಇವತ್ತು ಆ ಐರನಿ ಏನಂತಂದ್ರೆ, ಯೋಗ ಅನ್ನೋ ಶಬ್ದಕ್ಕೆ ಸಿನಾನಿಮ್ ಅಥವಾ ಪರ್ಯಾಯ ವಾಚಕ ಏನು ಅಂತಂದ್ರೆ ಬರೀ ಆಸನ ಪ್ರಾಣಾಯಾಮ ಅಂತ ಅಷ್ಟೇ ಆಗಿಬಿಟ್ಟಿದೆ.
0: ಅಷ್ಟಾಂಗ ಯೋಗದಲ್ಲಿ ಇನ್ನೂ ಬಹಳಷ್ಟು
1: ಇದೆ. ಪ್ರಥಮ ಬರೋದೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅದರಲ್ಲಿ ಇಂಪಾರ್ಟೆಂಟ್, ಬಹಳ ಪ್ರಮುಖವಾಗಿರೋದು ಅಂತಂದ್ರೆ ಏನು, ಯಮ ನಿಯಮಗಳು. ಅದರಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಿದೆ. ಇದ್ರ ಮೇಲೆ ಯಾರು ಗಮನ ಕೊಡೋದೇ ಇಲ್ಲ.
0: ಅಂದ್ರೆ ಸಾಮಾನ್ಯ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ. ಯಾಕಂದ್ರೆ ಈಗ ನೋಡಿ, ನಮ್ಮ ಆರೋಗ್ಯಕ್ಕೆ ಏನ್ ಬೇಕು? ಯೋಗಾಸನಗಳು ಬೇಕು, ಧ್ಯಾನ ಬೇಕು, ಧಾರಣ ಬೇಕು. ಸೊ ಇಷ್ಟೇ ನಮ್ಗೆ ಸಾಕು ಅನ್ನೋ ಒಂದು ಮನೋಭಾವ ಕೂಡ ಇರಬಹುದೇನೋ.
1: ಆದ್ರೆ ಅದರ ಮುಖ್ಯ ಉದ್ದೇಶ ಏನು ಅಂತ ತಿಳಿದ ನಂತರ ಈ ನಮ್ಮ ವಿಚಾರ ಇದ್ರೆ ಒಳ್ಳೇದು. ಅಂದ್ರೆ ಬಹಳಷ್ಟು ಜನಕ್ಕೆ ಯೋಗದ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಏನು ಅನ್ನೋದು ಗೊತ್ತೇ ಇಲ್ಲ. ಯೋಗ ಪ್ರದರ್ಶನ ಅಂತ ಹೇಳ್ತೇವೆ. ಯೋಗವನ್ನ ಪ್ರದರ್ಶನ ಹೇಗ್ ಮಾಡೋದು? ಯೋಗ ಆಸನ ಪ್ರದರ್ಶನ ಅಂತ ಇರಬೇಕು. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳ ಶ್ರಮದಿಂದ ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಯ್ತು. ಈಗ 2015 ಲಿಂದ ಹಿಡಿದು ಈಗವರೆಗೂ ನೀವೇನಾದ್ರೂ ಆ ಥೀಮ್ಸ್ ಅನ್ನ ಸ್ವಲ್ಪ ನೀವು ಗಮನ ಕೊಟ್ರೆ, ಫಸ್ಟ್ ಏನಂತ ಹೇಳಿದ್ರು, ಯೋಗ ಫಾರ್ ಹಾರ್ಮೋನಿ ಅಂತ ಪೀಸ್ ಅಂತ ಹೇಳಿದ್ರು ಫಸ್ಟ್. ಸೆಕೆಂಡ್, ಯೋಗ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಹೇಳಿದ್ರು. ಆ ನಂತರ ಯೋಗ ಫಾರ್ ವೆಲ್ನೆಸ್ ಅಂತ ಹೇಳಿದ್ರು. ಆ ನಂತರ ಯೋಗ

0: ಫಾರ್ ಪೀಸ್ ಅಂತ ಹೇಳಿದ್ರು. ಆನಂತರ ಯೋಗ ಫಾರ್ ಅ ಹೆಲ್ದಿ ಹಾರ್ಟ್ ಅಂತ ಹೇಳಿದ್ರು. ಆನಂತರ ಯೋಗ ವಿತ್ ಫ್ಯಾಮಿಲಿ ಅಂದ್ರು. ಯೋಗ ವಿತ್ ವೆಲ್ನೆಸ್ ಅಂತ ಹೇಳಿದ್ರು. ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ರು. ಯೋಗ ಫಾರ್ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತ ಹೇಳಿದ್ರು. ಆನಂತರ ಯೋಗ ಒನ್ ವರ್ಲ್ಡ್ ಒನ್ ಹ್ಯುಮ್ಯಾನಿಟಿ ಅನ್ನೋ ಕಾನ್ಸೆಪ್ಟ್ ಆನಂತರ ಬಂತು. ಈಗ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೀಗೆ ಬಂತು. ಸೊ ಈ ಎಲ್ಲದರಲ್ಲೂ ನಾವು ನೋಡಿದ ಕೂಡ ಪ್ರಾಮುಖ್ಯತೆ ಕೊಟ್ಟಿರೋದು ಹೆಲ್ತ್ಗೆ, ಪೀಸ್ಗೆ, ಹಾರ್ಮೋನಿಗೆ. ಬಟ್ ಇಲ್ಲಿ ಎಲ್ಲಿ ಕೂಡ ಯೋಗದ ಮುಖ್ಯ ಉದ್ದೇಶ ಎಲ್ಲೂ ರಿಫ್ಲೆಕ್ಟ್ ಆಗ್ತಾನೆ ಇಲ್ಲ.
1: ಅಂದ್ರೆ ಸಾಮಾನ್ಯ ಜನರಿಗೆ ಏನು ಅರ್ಥ ಮಾಡಿಸ್ಬೇಕು ಅದನ್ನಷ್ಟೇ ಹೇಳ್ತಾ ಇದ್ದಾರೆ ಅಂತ.
0: ಇಲ್ಲ, ಎರಡು ಬೇಕು ಅಂತ ಹೇಳ್ತಾರೆ.
1: ನೀವ್ ಹೇಳೋ ಯಮ ನಿಯಮ ಇವೆಲ್ಲ ನೋಡಿದ್ರೆ ಅಂದ್ರೆ ಆಚರಿಸೋದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಠಿಣವಾಗಿರುತ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ಸ್ವಸ್ಥವಾಗಿರಬೇಕು ಅಂತಂದ್ರೆ ನೀವು ಆಸನ ಮಾಡಿ, ಧ್ಯಾನ ಮಾಡಿ, ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೇನೋ ಅಂತ.
0: ಇನ್ನೊಂದೇನಂದ್ರೆ ಯಾರು ಯೋಗ ಸಾಧನೆ ಮಾಡ್ತಾರೆ ಅವರೆಲ್ಲರೂ ಶ್ಲೋಕಗಳ ಸ್ಪಷ್ಟ ಉಚ್ಚಾರಣೆ ಮಾಡಬೇಕು ಅನ್ನೋದು, ಅದರ ಅರ್ಥ ತಿಳ್ಕೊಂಡ್ರೆ ಸಾಕು. ಏಮ್ಸ್ ಡೆಲ್ಲಿನಲ್ಲಿ ಅವರು ಒಂದು ಮೋಟೋ ಇದೆ, ಶರೀರ ಮಧ್ಯ ಕಲು ಧರ್ಮ ಸಾಧನಂ ಅಂತ ಹೇಳಿದೆ. ಇದು ಕಾಳಿದಾಸ ಬರೆದ್ರು ಅಂತ ಕುಮಾರ ಸಂಭವದಿಂದ ಬಂದಿದೆ. ಅಲ್ಲಿ ಶಿವ ಪಾರ್ವತಿ ಅವ್ರಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಶರೀರ ಮಧ್ಯ ಕಲು ಧರ್ಮ ಸಾಧನಂ ಅಂದ್ರೆ ನೀವು ಆರೋಗ್ಯವಾಗಿ ಇದ್ರೇನೆ ಎಲ್ಲಾ ಧರ್ಮಗಳನ್ನ ನೀವು ಪಾಲನೆ ಮಾಡುವುದು, ಸಾಧನೆ ಮಾಡುವುದು ಅಂತ. ಹಾಗಾಗಿ ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್ ಅನ್ನೋದು ಏನಿದೆ, ಇದು ಒಂದು ಮಾಧ್ಯಮ, ಇದು ಅಂತಿಮ ಗುರಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಸರ್, ಯೋಗ ಮತ್ತು ತತ್ವಶಾಸ್ತ್ರದಲ್ಲಿ ಅನೇಕ ಪುಸ್ತಕಗಳನ್ನ ಬರೆದಿರಿ, ಆ ಕುರಿತಾಗಿ ಹೇಳಿ.
0: ವೇದಾಂತ ಫಾರ್ ವರ್ಲ್ಡ್

0: ಪ್ರದೀಪಿಕ ಆಗಿರ್ಬೋದು, ಗ್ರಂಥ ಸಂಹಿತ ಆಗಿರ್ಬೋದು, ಶಿವ ಸಂಹಿತ ಆಗಿರ್ಬೋದು, ಅಥವಾ 20 ಯೋಗ ಉಪನಿಷತ್ಗಳಾಗಿರ್ಬೋದು, ಇದನ್ನ ಎಲ್ಲವನ್ನ ಅಧ್ಯಯನ ಮಾಡಿ ಅದನ್ನು ಲೇಖನ ಬರೆದಿದ್ದೇನೆ.
1: ಸಾಮಾನ್ಯವಾಗಿ ನಾವು ಪತಂಜಲಿ ಮಹರ್ಷಿಯನ್ನ ಯೋಗದ ಪಿತಾಮಹ ಅಂತ ಹೇಳ್ತೀವಿ, ಆದ್ರೆ ಆದಿ ಯೋಗಿ ಅಂತ ಶಿವನಿಗೆ ಮೊದಲಿಂದ ಇದೆ.
0: ಹೌದು
1: ಸರ್, ಜೂನ್ ಅಂತಂದ್ರೆ ಈಗ ಯೋಗ ಮಂತ್ ಅಂತ ಹೇಳ್ತಾರೆ. ಈ ಸಲದ ಅಧಿಕೃತ ಘೋಷವಾಕ್ಯ ಏನು ಯೋಗ ದಿನದ್ದು, ಹಾಗೆ ಅದರ ಉದ್ದೇಶ ಏನು?
0: ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನಂತಂದ್ರೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಅವರು ಕೊಟ್ಟಿದ್ದಾರೆ. ಏಜ್ ಅನ್ನೋದು ಏನಿದೆ, ಯಾಕಂದ್ರೆ ಮೆಟಬಾಲಿಕ್ ಮತ್ತೆ ಕೆಟಬಾಲಿಕ್ ಆಕ್ಟಿವಿಟೀಸ್ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹೆಲ್ದಿ ಏಜಿಂಗ್ ಏನಂತಂದ್ರೆ ಆ ಏಜಿಂಗ್ ಪ್ರೊಸೆಸ್ ಅನ್ನ ಏನಿದೆ ಅದನ್ನ ನಾವು ಥ್ರೂ ಯೋಗ ಪ್ರಾಕ್ಟೀಸ್ ದಿಂದ ನಾವು ಅದನ್ನ ಸ್ಲೋ ಡೌನ್ ಮಾಡಬಹುದು. ಯಾಕಂದ್ರೆ ಈಗ ನೋಡಿ, ಎರಡು ಪ್ರಕಾರದ ಏಜ್ ಇರುತ್ತೆ. ಒಂದು ಕ್ರೊನೊಲಾಜಿಕಲ್ ಏಜ್ ಇರುತ್ತೆ, ಇನ್ನೊಂದು ಮೆಟಬಾಲಿಕ್ ಏಜ್ ಇರುತ್ತೆ. ಕ್ರೊನೊಲಾಜಿಕ್ ಏಜ್ ಅಂದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್ ಮೇಲೆ ನಿರ್ಧಾರವಾಗಿರುತ್ತೆ, ಆದ್ರೆ ಮೆಟಬಾಲಿಕ್ ಏಜ್ ಅಂದ್ರೆ ದಟ್ ಈಸ್ ದಿ ಏಜ್ ಆಫ್ ಯುವರ್ ಬಾಡಿ. ಸೊ ನಮ್ಮ ಕ್ರೊನೊಲಾಜಿ ಏಜ್ ಕಿಂತ ನಮ್ಮ ಮೆಟಬಾಲಿಕ್ ಏಜ್ ಏನಾದರೂ ಕಮ್ಮಿ ಇತ್ತಂತಂದ್ರೆ ದೆನ್ ದಟ್ ಪರ್ಸನ್ ಈಸ್ ಹೆಲ್ದಿ, ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಯೋಗದಿಂದ ಇದನ್ನ ನಾವು ಸಾಧನೆ ಮಾಡಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅಂತ ಈ ಶಬ್ದ ಬಳಸುವಾಗ ನಾವು ಆಸನಗಳ ಅಂತ ಇಂಪ್ಲೈ ಮಾಡ್ತಾ ಇದೀವ, ಪ್ರಾಣಾಯಾಮ ಅಂತ ಇಂಪ್ಲೈ ಮಾಡ್ತಾ ಇದೀವ, ಯಮ ನಿಯಮಗಳಂತ ಇಂಪ್ಲೈ ಮಾಡ್ತಾ ಇದೀವ. ಇದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಏಜ್ ಆಗಿರಲಿ, ಪ್ರಾಣಾಯಾಮ ಯಾರು ಬೇಕಾದರೂ ಮಾಡಬಹುದು. ಈವನ್ ದ ಪರ್ಸನ್ ಈಸ್ ರೆಸ್ಟಿಂಗ್ ಆನ್ ಬೆಡ್ ಆಲ್ಸೋ ಕ್ಯಾನ್ ಡೂ ಪ್ರಾಣಾಯಾಮ. ಆಸನಗಳು ಕೂಡ ಅಷ್ಟೇ, ಸಿಂಪಲ್ ಆಸನಗಳನ್ನು ಮಾಡಬಹುದು ವಿತ್ ಮಿನಿಮಲ್ ಸ್ಟ್ರೆಂತ್. ಇಲ್ಲಿ ಏನಂತಂದ್ರೆ ಇಟ್ಸ್ ಮೋರ್ ಅಬೌಟ್ ಬೀಯಿಂಗ್ ಇನ್ ದಟ್ ಪೋಶ್ಚರ್.
1: ಎಷ್ಟೊತ್ತು ನಿಲ್ತೀವಿ ಆ ಒಂದು ಆಸನದಲ್ಲಿ?
0: ಹೌದೌದು, ಪೂರ್ಣಸ್ಥಿತಿ ಬಂದಾಗ. ಹೌದೌದು, ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಆ ಆಸನ ಮಾಡುವಾಗ ನಮ್ಮ ಧ್ಯಾನ ಎಲ್ಲಿದೆ, ಬ್ರೀದಿಂಗ್ ಪ್ಯಾಟರ್ನ್ ಹೇಗಿದೆ ಅನ್ನೋದು ಅದು ತುಂಬಾ ಮುಖ್ಯ. ಅಂದ್ರೆ ಬೆಂಡ್ ಆಗುವಾಗ ಎಕ್ಸೆಲ್ ಆಗುತ್ತೆ, ಆ ಸ್ಟ್ರೆಚ್ ಆಗುವಾಗ ಇನ್ಹೇಲ್ ಆಗುತ್ತೆ. ಆ ಪೂರ್ಣ ಸ್ಥಿತಿ ಬಂದಾಗ ಇನ್ ದಿ ಬಿಗಿನಿಂಗ್ ಸ್ಟೇಜಸ್ ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅನ್ನ ನಾರ್ಮಲ್ ಆಗಿ ಇಡಬಹುದು.
1: ಸರ್, ಇತ್ತೀಚೆಗೆ ಗುಜರಾತ್ ನಲ್ಲಿ ನಡೆದ ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 79 ರಾಷ್ಟ್ರಗಳು ಭಾಗವಹಿಸಿದ್ದು, ಅದರಲ್ಲಿ ಭಾರತ 114 ಮೆಡಲ್ ಪಡೆದು ಚಾಂಪಿಯನ್ ಆಗಿತ್ತು. ರಾಘವೇಂದ್ರ ಅವರೇ ಹೇಳಿ, ಯೋಗ ಮೊದಲು ಅಧ್ಯಾತ್ಮ, ನಂತರ ಆರೋಗ್ಯ, ಈಗ ಕ್ರೀಡೆಯಾಗಿ ಬದಲಾಗ್ತಾ ಇದೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಇತ್ತೀಚೆಗಂತೂ ಅದು ಕ್ರೀಡೆಯಾಗಿ ಬದಲಾವಣೆ ಆಗ್ತಾ ಇದೆ, ಅನೇಕ ಸ್ಪರ್ಧೆಗಳು ನಡೀತಾ ಇದೆ ಅಲ್ಲಲ್ಲಿ. ಏನ್ ಹೇಳ್ತೀರಿ ಇದಕ್ಕೆ?
0: ಈ ಸ್ವರ್ಣ ಪದಕಗಳನ್ನು ಪಡೆದಿದ್ದಾರೋ ಅಥವಾ ಯಾರು ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತವನ್ನ ರಿಪ್ರೆಸೆಂಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು, ಒಳ್ಳೇದೇ. ಆಕ್ಚುಲಿ ಈಗ ಸ್ಪೋರ್ಟ್ ಅಂತ ಬಂದಿದ ನಂತರ ಅದು ಏನಾಗುತ್ತೆ, ಇಡೀ ವರ್ಲ್ಡ್ ನಲ್ಲಿ ಸ್ಪ್ರೆಡ್ ಆಗುತ್ತೆ.

0: ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಜ್ಞಾನ ಪರಂಪರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ವಿಶ್ವಗುರು ಅಂತ ನಾವೇನು ಹೇಳ್ತಾ ಇದೀವಿ ಅದು ಈಗ ನಿಜ ಆಗ್ತಾ ಇದೆ ಅನ್ನೋ ಇದು ಒಂದು ಸೂಚಕ.
1: ಸೊ ಈಗ ಸ್ಪರ್ಧೆಯಾಗಿ ಯೋಗ ನಡೆದ್ರೆ ಅನೇಕ ಕಾಂಪಿಟೇಷನ್ಗಳು ನಡೀತದೆ. ಸೊ ಹಾಗಾಗಿ ದೇಶ ವಿದೇಶದಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಇಷ್ಟ ಪಡ್ತಾರೆ.
0: ಹೌದು,
1: ನೀವೀಗ ಯೋಗ ಮಾಡ್ರಿ ದಿನ ಮನೆಯಲ್ಲಿ ಆರೋಗ್ಯವಂತರಾಗಿರ್ತೀರಿ ಅಂತಂದ್ರೆ ಯಾರು ಮಾಡಲ್ಲ. ಸೊ ಅದೇ ಸ್ಪರ್ಧೆಯಾಗಿ ತೆಗೆದುಕೊಂಡು ನಿನ್ನ ಭವಿಷ್ಯ ಇದರಲ್ಲಿ ಭದ್ರವಾಗಿದೆ ಅಂತ ಹೇಳಿದಾಗೆ ಮಾಡ್ತಾರೆ. ಆ ರೀತಿ ಬದಲಾವಣೆ ಆಗ್ಬೋದೇನೋ ಯೋಗವನ್ನು ಕ್ರೀಡೆಯಲ್ಲಿ ಅಳವಡಿಸಿಕೊಂಡ್ರೆ?
0: ಇಲ್ಲ, ಒಳ್ಳೇದೇ. ಸ್ಪೋರ್ಟ್ಸ್ ಮ್ಯಾನ್ ಅಷ್ಟೇ ಇದನ್ನ ಏನಾದರೂ ಅವರು ಫಾಲೋ ಮಾಡಿದ್ರೆ ಸೊಸೈಟಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದಿ ಎಂಟೈರ್ ಸೊಸೈಟಿ ಶುಡ್ ಫಾಲೋ ಇಟ್. ಅದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದಿಕ್ ಗ್ರಂಥಗಳಲ್ಲೆಲ್ಲ ನಾವು ನೋಡಿದ್ರೆ ಅಷ್ಟಾಂಗ ಹೃದಯಂ ಆಗ್ಲಿ, ಅಷ್ಟಾಂಗ ಸಂಗ್ರಹ ಆಗ್ಲಿ, ಎರಡು ತುಂಬಾ ಪ್ರಮುಖವಾದ ಕಾನ್ಸೆಪ್ಟ್ಸ್ ಇರುತ್ತೆ. ಒಂದು ದಿನಚರ್ಯ, ಒಂದು ಋತುಚರ್ಯ ಅಂತ. ಸೊ ಇಂಥ ಕಾನ್ಸೆಪ್ಟ್ಸ್ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಟೇಜ್ ಲಿಂದ ನಾವೇನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಹೆಲ್ತ್ ಅವೇರ್ನೆಸ್, ಹೇಗ್ ತಿನ್ಬೇಕು, ಹೇಗಿರ್ಬೇಕು, ದಿನಚರ್ಯ ಹೇಗಿರ್ಬೇಕು, ಋತುಚರ್ಯ ಹೇಗಿರ್ಬೇಕು ಅನ್ನೋದು, ದಿಸ್ ಇಸ್ ವಾಟ್ ಐ ಮೀನ್ ಹೆಲ್ದಿ ಲಿವಿಂಗ್. ದಿಸ್ ಇಸ್ ವೆರಿ ನ್ಯೂಟ್ರಲ್, ದಿಸ್ ಇಸ್ ಹೆಲ್ತ್ ರಿಲೇಟೆಡ್. ಅದನ್ನಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅದನ್ನ ಹೋಲಿಸಿ ನೋಡುವಂತ ಅವಶ್ಯಕತೆನೆ ಬೇಕಾಗಿಲ್ಲ.
1: ಒಬ್ಬ ಕ್ರೀಡಾಪಟು ಆಗುವ ಪೂರ್ವದಲ್ಲಿ ಯೋಗಪಟು ಆದ್ರೆ ಏನೆಲ್ಲ ಲಾಭವಿದೆ?
0: ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಯೋಗ ಮಾಡಿ ಆನಂತರ ಬೇರೆ ಕ್ರೀಡೆಗೆ ಹೋಗ್ಲಿ ಅಥವಾ ಬೇರೆ ಕ್ರೀಡೆ ಮಾಡಿ ಆನಂತರ ಯೋಗಕ್ಕೆ ಬರಲಿ, ತುಂಬಾ ಪ್ರಾಮುಖ್ಯ ಅಂತಂದ್ರೆ ಅವನೇನಾದ್ರೂ ಒಂದು ಸ್ಪೋರ್ಟ್ ನಲ್ಲಿ ಅವನೇನಾದ್ರೂ ಅವನ ಡೆಡಿಕೇಶನ್, ಅವನ ಡಿಸಿಪ್ಲಿನ್ ಇತ್ತು ಅಂದ್ರೆ ಅವನ ಯಾವ ಸ್ಪೋರ್ಟ್ ಬೇಕಾದ್ರೂ ಅವನು ಮಾಡಬಹುದು. ಹಾಗಾಗಿ ನೋಡಿ, ನಾನು ಬೇಸಿಕಲಿ ಐ ಕೇಮ್ ಫ್ರಮ್ ಮಾರ್ಷಲ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಆನಂತರ ಐ ಕೇಮ್ ಟು ಯೋಗ, ಹಾಗಾಗಿ ನನಗೆ ಯೋಗ ಏನು ಕಷ್ಟ ಆಗ್ಲಿಲ್ಲ. ಆನಂತರ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್, ಬಾಡಿ ಬಿಲ್ಡಿಂಗ್, ಅದು ಕೂಡ ನನ್ಗೆ ಕಷ್ಟ ಆಗ್ಲಿಲ್ಲ. ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಸ್ಪೋರ್ಟ್ ಇರಲಿ, ಬಟ್ ಇಫ್ ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಡಿಸಿಪ್ಲಿನ್ ಸ್ಪೋರ್ಟ್ಸ್ ಮ್ಯಾನ್, ಅವನು ಯಾವ ಫೀಲ್ಡ್ ಬೇಕಾದ್ರೂ ಅವನು ಆರಿಸ್ಕೋಬಹುದು. ಆ ಸಬ್ಸ್ಟ್ರಾಕ್ಟಮ್, ಆ ಬೇಸ್ ಏನಿದೆಯಲ್ಲ, ದಟ್ ದ ಸ್ಪೋರ್ಟ್ಸ್ ವಿಲ್ ಗಿವ್ ಹಿಮ್.
1: ಅಂದ್ರೆ ಈಗ ಯಾವುದೇ ಒಂದು ಕ್ರೀಡೆಗೆ ಯೋಗ ಒಂದು ಬುನಾದಿ ಆಗ್ಬೋದಾ ಅಂತ?
0: 100%. ಈಗ ನೋಡಿ, ಯೋಗ ಅಂತಂದ್ರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಮೆಂಟಲ್ ಕಂಡೀಷನಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಮೆಂಟಲ್ ಕಂಡೀಷನಿಂಗ್ ಇಲ್ಲ ಅಂತಂದ್ರೆ ಹಿ ಕೆನಾಟ್ ಬಿ ಅ ಸಕ್ಸಸ್ಫುಲ್ ಸ್ಪೋರ್ಟ್ಸ್ ಮ್ಯಾನ್. ಯಾಕಂದ್ರೆ ಸ್ಪೋರ್ಟ್ಸ್ ಅಂತಂದ್ರೆ ಗೆಲುವು ಮತ್ತೆ ಸೋಲು ಏನಿದೆಯೋ, ದಿಸ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಸ್ಪೋರ್ಟ್ಸ್ ಮ್ಯಾನ್ ಲೈಫ್. ಯೋಗ ಶಾಸ್ತ್ರದಲ್ಲಿ ಪ್ರಮುಖವಾದ ಇನ್ನೊಂದು ಗ್ರಂಥ ಏನು ಅಂತಂದ್ರೆ ಅದು ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆ ಏನು ಹೇಳುತ್ತೆ ಅಂತಂದ್ರೆ, ಸ್ಥಿತಪ್ರಜ್ಞ ಅಂತ ಹೇಳುತ್ತೆ. ಜಯದಲ್ಲಿನೂ ಅಪರಜಯದಲ್ಲಿನೂ, ಗೆಲುವಿನಲ್ಲಿನೂ ಸೋಲಿನಲ್ಲೂ ಯಾವಾಗ್ಲೂ ಸಮಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳುತ್ತೆ.
1: ಅಂದ್ರೆ ಸಮಚಿತ್ತತೆ.
0: ಹೌದು ಹೌದು ಹೌದು. ಅದೇ ಪ್ರಕಾರ ಇನ್ನೊಂದು ಕಾನ್ಸೆಪ್ಟ್ ಕೂಡ ಶ್ರೀಮದ್ ಭಗವದ್ಗೀತೆ ಹೇಳುತ್ತೆ, ತಿತಿಕ್ಷಾ ಅಂತ. ಅಂದ್ರೆ ಎಂಥ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಇದ್ರೂ ಕೂಡ, ಅದು ಸಮ್ಮರ್ ಆಗಿರ್ಬೋದು, ಅದು ವಿಂಟರ್ ಆಗಿರ್ಬೋದು, ಅದು ಕಂಫರ್ಟ್ ಆಗಿರ್ಬೋದು, ಅದು ಕಷ್ಟದಾಯಕವಾಗಿರ್ಬೋದು, ಎಲ್ಲದರಲ್ಲಿ ಕೂಡ ಆ ಸಮಸ್ಥಿತಿಯನ್ನ ಹೊಂದಿರಬೇಕು ಅನ್ನೋ ಹೇಳುವಂತ ಅದು, ಈ ಎರಡು ಕಾನ್ಸೆಪ್ಟ್ಸ್ ಏನಿದೆಯಲ್ಲ ಅದು ನಾವು ತಗೋಬಹುದು.
1: ಇದೇ ವಿಷಯಕ್ಕೆ ಸ್ವಲ್ಪ ಮುಂದೆ ಹೋಗೋದಾದ್ರೆ, ಸೋಲು ಗೆಲುವು ಅನ್ನೋದು ಸಾಮಾನ್ಯ ವ್ಯಕ್ತಿಯನ್ನು ಕಾಡುತ್ತೆ, ಧೃತಿಗೆಡಿಸ್ಬಿಡ್ತದೆ.
0: ಹೌದು.
1: ಇನ್ನು ಕ್ರೀಡಾಪಟುಗಳಿಗಂತೂ ಬಹಳ ಒತ್ತಡವನ್ನ ತರ್ತದೆ. ಕ್ರೀಡಾಪಟುಗಳು ಯೋಗವನ್ನ ಜೀವನದ ಭಾಗವಾಗಿಸಿಕೊಂಡ್ರೆ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬಹುದಾ?
0: ಹೌದು ಹೌದು, 100%.
1: ಯಾವ ರೀತಿ ಹೇಳ್ತೀರಾ ಅದನ್ನ?
0: ಈಗ ಅಪರಿಗ್ರಹ ಅಂತ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ಹಾಗಾಗಿ ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಏನಂತಂದ್ರೆ, ಅದು ಗೆಲುವು ಮತ್ತೆ ಸೋಲು ಅನ್ನೋದು ಏನಿದೆ, ಅದು ಎರಡು ಸೇಮ್ ಲೆವೆಲ್ ನಲ್ಲಿ ತಗೊಳ್ಳುವಂತ ಒಂದು ಮನೋಭಾವ ಅವನಲ್ಲಿ ಡೆವಲಪ್ ಆಗಬಹುದು. ದಟ್ ವಿಲ್ ಕಮ್ ಥ್ರೂ ಪ್ರಾಕ್ಟಿಸ್ ಆಫ್ ಯೋಗ. ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅನ್ನುವಾಗ ಬರೇ ನಾವು ಪತಂಜಲಿ ಯೋಗ ಸೂತ್ರವನ್ನು ಅಷ್ಟೇ ಆಧಾರವಾಗಿ ಇಟ್ಟು ನಾವು ಚರ್ಚೆಯನ್ನ ಮುಂದುವರಿಸಬಾರದು. ಯಾಕಂದ್ರೆ ನಾನು ಹೇಳಿದೆ, 20 ಯೋಗ ಉಪನಿಷತ್ಗಳಿವೆ, ಶ್ರೀಮದ್ ಭಗವದ್ಗೀತೆ ಇದೆ, ಗ್ರಂಥ ಸಂಹಿತ ಇದೆ, ಹಠಯೋಗ ಪ್ರದೀಪಿಕಾ ಇದೆ, ಶಿವ ಸಂಹಿತ ಇದೆ, ಇದು ಎಲ್ಲವೂ ಯೋಗಿ ಗ್ರಂಥಗಳೇ. ನಮ್ಮ ಅಪ್ರೋಚ್ ಅನ್ನೋದು ಏನಿದೆ, ಅದು ಬರೇ ಒಂದು ಗ್ರಂಥಕ್ಕೆ ಸೀಮಿತವಾಗಿರಬಾರದು ಅಂತ ಹೇಳೋದು.
1: ಸೋತಾಗ ಕುಗ್ಗೋದು, ಗೆದ್ದಾಗ ಹಿಗ್ಗೋದು, ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಂತಂದ್ರೆ ಯೋಗವನ್ನ ನಮ್ಮ ಜೀವನದ ಭಾಗವಾಗಿಸ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ?
0: ಹೌದು. ಯಾಕಂದ್ರೆ ಈಗ ನೋಡಿ, ನಾವು ಪ್ರಾಣಾಯಾಮ ಮಾಡುವಾಗ ಅದರಲ್ಲಿ ರೇಷಿಯೋಸ್ ಇರುತ್ತೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಆ ಚಿತ್ತವನ್ನ, ಆ ಮಾಡಿಫಿಕೇಶನ್ಸ್ ಅನ್ನ ಕಂಟ್ರೋಲ್ ಮಾಡದೆ ಯೋಗ ತಾನೇ. ಸೊ ಮೆಂಟಲ್ ಕಂಡೀಷನಿಂಗ್ ಬರೋದೇ ಅಲ್ಲಿಂದ.
1: ಇತ್ತೀಚೆಗೆ ಅದೇ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ. ಸಾಮಾನ್ಯ ಜನರಲ್ಲೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರೋದು, ಒತ್ತಡಕ್ಕೊಳಗಾಗೋದು, ಇವೆಲ್ಲ ನೋಡ್ತಾ ಇರ್ತೀವಿ ನಾವು. ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕಂದ್ರೆ ಯೋಗ ನಮ್ಗೆ ಬಹಳ ಉಪಯೋಗ ಅಂತ ಹೇಳಬಹುದು.
0: ಹೌದೌದು. ಅಷ್ಟೇ ಅಲ್ಲ, ಅದರಲ್ಲಿ ಯಾವ ಪ್ರಕಾರ ನಾವು ಭೋಜನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಕುರಿತ ಕೂಡ ತುಂಬಾ ವಿವರಣೆ ಇದೆ. ಈಗ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ಟಾಪಿಕ್ ಅನ್ನ ನೀವು ರೇಸ್ ಮಾಡಿದ್ರಿ. ಫಾರ್ ಸ್ಪೋರ್ಟ್ಸ್

0: ಅಡ್ಜಸ್ಟ್ಮೆಂಟ್ ಬರೀ ಎಕ್ಸಸೈಸಸ್, ಕಂಡೀಷನಿಂಗ್ ಇದೆ ಅಷ್ಟೇ ಅಲ್ಲ, ಡಯಟ್ ಅನ್ನೋದು ಏನಿದೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ.
1: ಯೋಗಾಸನ ಮಾಡುವ ಪೂರ್ವದಲ್ಲಿನೂ ಕೂಡ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಿ. ಅಂದ್ರೆ ಊಟ ಹೇಗ್ ಮಾಡ್ಬೇಕು, ನಿದ್ದೆ ಹೇಗ್ ಮಾಡ್ಬೇಕು, ಅವರ ದಿನಚರಿ ಹೇಗಿರ್ಬೇಕು ಅನ್ನೋದ್ರ ಕುರಿತಾಗಿನೂ ಕೂಡ ಯೋಗದ ಪೂರ್ವದಲ್ಲಿ ಇದೆ. ಅಂದ್ರೆ ಯೋಗಾಸನ ಮಾಡುವ ಪೂರ್ವದಲ್ಲಿ ಅದೇ ಯಮ ನಿಯಮ ಅಂತ ನೀವ್ ಹೇಳಿದ್ರಲ್ಲ,
0: ಅದೇ ಪ್ರಕಾರ ನಾವು ಹಠಯೋಗ ಪ್ರದೀಪಿಕದಲ್ಲಿ ನಾವು ನೋಡಿದ್ರು ಕೂಡ ಅವರು ಯೋಗಾಸನಕ್ಕಿಂತ ಮುಂಚೆ ಷಟ್ಕ್ರಿಯೆಗಳು ಅಂತ ಹೇಳ್ತಾರೆ, ಪ್ಯೂರಿಫಿಕೇಶನ್ ಟೆಕ್ನಿಕ್ಸ್, ಅದನ್ನೆಲ್ಲ ಪ್ಯೂರಿಫೈ ಮಾಡಿ ಆನಂತರ ನಮ್ಮ ಶರೀರವನ್ನ ಆ ಸ್ಟೇಜ್ಗೆ ಅವರು ತಗೊಂಬಂದಿದ ನಂತರ ಆನಂತರ ಯೋಗ ಅಭ್ಯಾಸ ಪ್ರಾರಂಭವಾಗುತ್ತದೆ. ಷಟ್ಕ್ರಿಯೆಗಳು ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯೋಗ.
1: ಸರ್, ಇತ್ತೀಚೆಗೆ ಕ್ರೀಡಾಪಟುಗಳು ಚಿಕ್ಕ ವಯಸ್ಸಿನಲ್ಲಿ ಕ್ರೀಡಾಂಗಣದಲ್ಲಿ ಕುಸಿದು ಬೀಳುವ ಸನ್ನಿವೇಶವನ್ನ ನಾವು ಆಗಾಗ ಕಾಣ್ತಾ ಇರ್ತೀವಿ, ಇದಕ್ಕೆ ಯೋಗದಲ್ಲಿ ಪರಿಹಾರ ಇದೇನಾ ಅಂತ?
0: ಅಲ್ಲ, ಡೆಫಿನೆಟ್ಲಿ. ಏನಂತಂದ್ರೆ ಒಂದು ನಾನು ಏನ್ ಹೇಳಿದೆ ಅಂದ್ರೆ ಡೈಟರಿ ಹ್ಯಾಬಿಟ್ಸ್, ಮತ್ತೆ ಇನ್ನೊಂದು ಏನಂತಂದ್ರೆ ಸ್ಟ್ರೆಸ್, ಯೋ ಕಾರ್ಟಿಸೋಲ್ ಲೆವೆಲ್ಸ್. ಹಾಗಾಗಿ ಪ್ರತಿಯೊಂದು ಇನ್ನೊಂದು ಏನಂತಂದ್ರೆ ಪ್ರತಿಯೊಂದು ಸ್ಪೋರ್ಟ್ಸ್ ಮ್ಯಾನು ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಅವನು ಬ್ಲಡ್ ವರ್ಕ್ ಅನ್ನು ಅವನು ಮಾಡಿಸಲೇ ಇರಬೇಕು. ಯಾಕಂದ್ರೆ ಎಕ್ಸ್ಟರ್ನಲ್ಲಿ ನೋಡ್ಲಿಕ್ಕೆ ಹೆಲ್ದಿ ಆಗಿದ್ರು ಕೂಡ ಇಂಟರ್ನಲ್ಲಿ ಅವ್ರ ಬಾಡಿ ಕಂಡೀಷನ್ ಏನಿದೆ ಅಂತ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಬೆಸಿಟಿ ಅಂತ ಹೇಳ್ತೇವೆ, ಈಗ ಸಬ್ಕ್ಯೂಟಿನಸ್ ಫ್ಯಾಟ್ ಗಿಂತ ತುಂಬಾ ಡೇಂಜರಸ್ ಇರೋದು ವಿಸರಲ್ ಫ್ಯಾಟ್. ಹಾಗಾಗಿ ಎಕ್ಸ್ಟರ್ನಲ್ಲಿ ನೋಡಿದ್ರೆ ಹಿ ಮೇ ಬಿ ಸ್ಲಿಮ್ ಅಂಡ್ ಫೈನ್, ಬಟ್ ಇಂಟರ್ನಲ್ಲಿ ಆ ವಿಸರಲ್ ಫ್ಯಾಟ್ ಲೆವೆಲ್ ಏನಿದೆ ಅನ್ನೋದು ತುಂಬಾ ಕಷ್ಟ. ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಬ್ಲಡ್ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಅ ಸ್ಪೋರ್ಟ್ಸ್ ಮ್ಯಾನ್. ಪ್ಯಾರಾಮೀಟರ್ಸ್ ನಲ್ಲಿ ಏನಾದ್ರೂ ಸ್ವಲ್ಪ ಡಿಫರೆನ್ಸಸ್ ಏನಾದ್ರು ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ನಾವು ರೆಕ್ಟಿಫೈ ಮಾಡ್ಕೋಬಹುದು.
1: ಎಕ್ಸಸೈಸ್ ಇವೆಲ್ಲ ಬಹಳ ಫಾಸ್ಟ್ ಆಗಿ ಮಾಡ್ತೀವಿ, ಬ್ರೀದಿಂಗ್ ಫಾಸ್ಟ್ ಆಗಿರ್ತದೆ.
0: ಹೌದು,
1: ಅದೇ ಯೋಗ ಮಾಡುವಾಗ ನಿಧಾನವೇ ಪ್ರಧಾನ.
0: ಹೌದು,
1: ಹಾಗಾಗಿ ನಿಧಾನತೆಯನ್ನ ಅಳವಡಿಸಿಕೊಂಡ್ರೆ ಯೋಗದಿಂದ ಉಪಯೋಗ ಆಗ್ಬೋದಾ ಅಂತ?
0: 100% ಡೆಫಿನೆಟ್ಲಿ. ಈ ಸ್ಲೋ ಬ್ರೀದಿಂಗ್ ಪ್ಯಾಟರ್ನ್ ಏನಿದೆ ಅಥವಾ ನಾವು ಇನ್ನು ಡಯಾಫ್ರಾಮ್ ಅಬ್ಡೋಮಿನಲ್ ಬ್ರೀದಿಂಗ್ ಅಂತ ಅಂತೀವಿ, ಇದು ಕೂಡ ಇಂಪಾರ್ಟೆಂಟ್. ಬಟ್ ಏನಂತಂದ್ರೆ ಅಟ್ ರೈಟ್ ಪ್ರಪೋರ್ಷನ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನಮ್ಮ ಮೆಂಟಲ್ ವೆಲ್ ಬೀಯಿಂಗು, ನಮ್ಮ ಆರ್ಗನ್ಸ್ ಹೆಲ್ತ್, ನಮ್ಮ ಎಂಡೋಕ್ರೈನ್ ಸಿಸ್ಟಮ್. ಈಗ ಫಾರ್ ಇನ್ಸ್ಟೆನ್ಸ್, ಈಗ ನೋಡಿ ನಮ್ಮಲ್ಲಿ ಮೇಜರ್ ಅರೌಂಡ್ ಒಂದು 12 ಆರ್ಗನ್ ಸಿಸ್ಟಮ್ಸ್ ಇದೆ. ಆ ಪ್ರತಿಯೊಂದು ಆರ್ಗನ್ ಸಿಸ್ಟಮ್ ಪ್ರತಿಯೊಂದು ಆಕ್ಟಿವಿಟಿಗೆ ರಿಲೇಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಕೆಲೆಟಲ್ ಸಿಸ್ಟಮ್, ಅದು ಜಿಮ್ ನಲ್ಲೇನೆ ಡೆವಲಪ್ ಆಗೋದು. ಅದೇ ಪ್ರಕಾರ ರೆಸ್ಪಿರೇಟರಿ ನಾವು ನೋಡ್ತೀವಿ, ಅದು ಪ್ರಾಣಾಯಾಮದಿಂದ ಅಥವಾ ಕಾರ್ಡಿಯೋ ಆಕ್ಟಿವಿಟಿಯಿಂದ ಅದಾಗುತ್ತೆ. ಪ್ರತಿಯೊಂದು ಸಿಸ್ಟಮ್ ನೋಡಿದಾಗ ಅದನ್ನ ಕಾಪಾಡಿಕೊಳ್ಳಿಕ್ಕೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ದೇರ್ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಆ ರೈಟ್ ಬ್ಯಾಲೆನ್ಸ್ ಬೇಕು.
1: ಅಂದ್ರೆ ಮೊದಲಿಗೆ ಅರ್ಥ ಮಾಡ್ಕೋಬೇಕು ನಾವು.
0: ಹೌದು, ಈವನ್ ಯೋಗ ಪ್ರಾಕ್ಟೀಸ್ ಮಾಡೋರಿಗೂ ಕೂಡ ದೇ ನೀಡ್ ಸ್ಟ್ರೆಂತ್. ಸೊ ಹಾಗಾಗಿ ದೇ ಶುಡ್ ಡೂ ದಿಸ್. ಅಂಡ್ ಯಾರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಆ ಯೋಗ ಇಸ್ ಅನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್, ಅವರು ಇದನ್ನು ಕೂಡ ಮಾಡಲೇಬೇಕು. ಯೋಗ ವಿಲ್ ಗಿವ್ ಯು ಇಂಟರ್ನಲ್ ಹೆಲ್ತ್, ಪೀಸ್ ಆಫ್ ಮೈಂಡ್, ಟ್ರಾಂಕ್ಯುಲಿಟಿ. ಇಟ್ ಇಸ್ ಅ ಸ್ಟೆಪ್ ಟುವರ್ಡ್ಸ್ ಯುವರ್ ಕೈವಲ್ಯ. ಸರಿ, ಈಗ ಇಂಟರ್ನಲ್ ಹೆಲ್ತ್ ಆಯ್ತು, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕೂಡ ಆಯ್ತು. ನಿಮ್ಮವನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಆ ವಿದ್ಯೆ ಇಲ್ಲ ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್ ಟು ಯು? ಸೊ ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಕೂಡ ಬೇಕು. ಇದು ಎಲ್ಲವೂ ಬೇಕು ಇನ್ ರೈಟ್ ಪ್ರಪೋರ್ಷನ್ಸ್.
1: ಯೋಗ, ಕ್ರೀಡೆ ಮತ್ತು ತತ್ವಶಾಸ್ತ್ರ ಒಂದಕ್ಕೊಂದು ಬೆಸೆದುಕೊಂಡಿದೆ ಇದು.
0: ಹೌದು,
1: ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತೀರಾ ಇದನ್ನ?
0: ಮೂರು ಆರು ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ದಿನಚರ್ಯದಲ್ಲಿ ಸ್ಟಾರ್ಟ್ ಆಗೋದೇ ಯೋಗದಿಂದ. ಯೋಗದಿಂದ ಆ ನಂತರ ಯೋಗ ಎಲ್ಲ ಮುಗಿಸಿದ ನಂತರ ದೆನ್ ಐ ಸ್ಟಾರ್ಟ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು. ಅಗೇನ್ ವೆನ್ ಐ ಎಮ್ ಗೋಯಿಂಗ್ ಟು ಬೆಡ್, ಅಗೇನ್ ಇಟ್ ಇಸ್ ಯೋಗ ನಿದ್ರ ಅಂಡ್ ದೆನ್ ಐ ಗೋ ಟು ಬೆಡ್. ಈ ನಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಾವು ಅಷ್ಟೊಂದು ಅನ್ಇಂಟ್ರಪ್ಟೆಡ್ ಟೈಮ್ ಕೊಡ್ಲಿಕ್ಕೆ ಕಷ್ಟನೆ. ಈಗ ಫಾರ್ ಎಕ್ಸಾಂಪಲ್, ತಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರ ಅಂತ ತಿಳ್ಕೊಳ್ಳಿ, ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರ ಅಂತಂದ್ರೆ ದೇರ್ ಯು ಕ್ಯಾನ್ ಡೂ ಯುವರ್ ಪ್ರಾಣಾಯಾಮ ಅಥವಾ ಬಹಳಷ್ಟು ಕ್ರಿಯೆಗಳಿವೆ. ಅಥವಾ ಟ್ರಾವೆಲಿಂಗ್ ಮಾಡೋದ್ರಲ್ಲಿನ ಟೈಮ್ನಲ್ಲಿನೇ ನಾವು ವಜ್ರೋಲಿ ಅಥವಾ ಸಹಜೋಲಿ ಅಥವಾ ಅಶ್ವಿನಿ ಮುದ್ರಾ ಇಲ್ಲಾಂದ್ರೆ ಮುದ್ರಾ ಮಾಡಬಹುದು. ಐ ಮೀನ್ ಇಟ್ ಸ್ಪ್ರೆಡ್ ಔಟ್. ಆಕ್ಚುಲಿ ಫಸ್ಟ್ ಏನಂತಂದ್ರೆ ನಮಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಫಸ್ಟ್ ಅದನ್ನ ನಾವು ಡಿಟರ್ಮೈನ್ ಮಾಡ್ಕೋಬೇಕು, ಅಥವಾ ನಮ್ಮಲ್ಲಿ ಯಾವ್ದು ಶಾರ್ಟ್ ಕಮಿಂಗ್ ಇದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ದಟ್ ಇಸ್ ಹೌ ಯು ನೀಡ್ ಟು ಪ್ಲಾನ್.
1: ನಮ್ಮ ಆರೋಗ್ಯದಲ್ಲಿ ಏನ್ ತೊಂದ್ರೆ ಇದೆ ಅದನ್ನ ನಾವು ಫಸ್ಟ್ ಅರ್ಥ
0: ಮಾಡ್ಕೊಂಡು
1: ಆಮೇಲೆ ಯೋಗಾಸನ ಅಥವಾ ಧ್ಯಾನ, ಧಾರಣ, ಮುದ್ರಾ ಇವೆಲ್ಲ ಮಾಡ್ಬೇಕು ಅಂತ.
0: ಅದಕ್ಕೆ ಈ ಪ್ಲಾನ್ ಅನ್ನೋದು ಏನಿದೆ ಇಟ್ ಇಸ್ ಪ್ಯೂರ್ಲಿ ಸಬ್ಜೆಕ್ಟಿವ್.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಘವೇಂದ್ರ ಅವರೇ, ಈ ಧಾವಂತದ ಜೀವನದಲ್ಲಿ ಯೋಗಕ್ಕೆ ಸಮಯನೇ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ, ಅವರಿಗೆ ಏನ್ ಹೇಳಿಕ್ ಬಯಸ್ತೀರಿ? ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಯೋಗ ಮಾಡಬಹುದಾ ಅಂತ? ಒಂದು 15 ನಿಮಿಷ ಇದೆ ನಮಗೆ ಟೈಮ್, ಅಷ್ಟರಲ್ಲಿಯೂ ಕೂಡ ಯೋಗ ಮಾಡಬಹುದಾ?
0: ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಯಾರಿಟಿ ಅಂಡ್ ಚಾಯ್ಸ್. ಈಗ ನೋಡಿ, ಯಾರು ನಮ್ಮಲ್ಲಿ ಟೈಮೇ ಇಲ್ಲ ಅಂತ ಹೇಳ್ತಾರೋ ಅವರು ರೀಲ್ಸ್ ನೋಡ್ತಾ ಒಂದೆರಡು ತಾಸು ವೇಸ್ಟ್ ಮಾಡ್ತಾರೆ. ಸೊ ಇಟ್ಸ್ ಬೇಸಿಕಲಿ ಎ ಚಾಯ್ಸ್. ಈಗ ನೋಡಿ, ಇಟ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಹಾಗಾಗಿ ಯಾರಿಗೂ ಮಾಡಬೇಕು ಅಂತ ಪ್ರಬಲವಾದ ಇಚ್ಛೆ ಯಾರಲ್ಲಿ ಇದೆಯೋ ಅವರು ಕುಕಿಂಗ್ ಮಾಡ್ದಾಗ ಕೂಡ ಮಾಡಬಹುದು. ಒಂದ್ ಕೈನಲ್ಲಿ ಮುದ್ರಾ ಹಾಕೊಂಡ್ಬಿಟ್ಟು ಇನ್ನೊಂದು ಕೈನಲ್ಲಿ ಕುಕಿಂಗ್ ಮಾಡಬಹುದು. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್. ಇದರಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಏನಾದ್ರೂ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಅಕಂಪ್ಲಿಷ್. ಇದರಲ್ಲಿ ಪರ್ಫೆಕ್ಷನ್ ಅನ್ನೋ ಸ್ಟೇಜ್ ಅನ್ನೋದು ಯಾವುದೂ ಇಲ್ಲ. ಇಟ್ ಇಸ್ ಪ್ರೋಗ್ರೆಸಿವ್. ಯು ಕೀಪ್ ಮೂವಿಂಗ್, ಯು ಕೀಪ್

0: ಟ್ರೈನರ್ ಅಥವಾ ಯೂಸ್ ಎ ಟ್ರೆಡ್ಮಿಲ್ ಅಥವಾ ಸೈಕ್ಲಿಂಗ್ ಆಗಲಿ, ಅದು ಕುಂತಿದ್ದ ಪ್ಲೇಸ್ ನಲ್ಲೇನೆ ಮಾಡಬಹುದು ತಾನೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಯು ಡೋಂಟ್ ಮಿಕ್ಸ್ಅಪ್, ನಿಮ್ಗೆ ಏನ್ ಬೇಕು ಅನ್ನೋದು ಅದು ಮುಖ್ಯ ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಟ್ ಲಾಸ್ ಅನ್ನೋದು ಒಂದು ಮುಖ್ಯ ಉದ್ದೇಶವಾಗಿದ್ರೆ, ಫ್ಯಾಟ್ ಲಾಸ್ ಎದರಲಿಂದ ಆಗುತ್ತೆ, ಆ ಆಕ್ಟಿವಿಟಿ ಮಾಡಿ. ಮನಃಶಾಂತಿ ಬೇಕು ಅಂತಂದ್ರೆ ಯಾವ ಆಕ್ಟಿವಿಟಿ ಮಾಡೋದ್ರಿಂದ ಮನಃಶಾಂತಿ ಸಿಗುತ್ತೋ ಅದನ್ನ ಮಾಡಿ, ಮಿಕ್ಸ್ಅಪ್ ಮಾಡಬೇಡಿ ಅಂತ ಹೇಳೋದು ನಾನು. ಆಕ್ಚುಲಿ ಯೋಗಶಾಸ್ತ್ರದಲ್ಲಿ ಆ ಈಶ್ವರನಿಗೆ ಇನ್ನೊಂದು ಶಬ್ದ ಏನಂದ್ರೆ ಓಂಕಾರ. ಬ್ರಹ್ಮಸೂತ್ರಗಳಲ್ಲಿ ಕೂಡ ಆ ಪರಬ್ರಹ್ಮನಿಗೆ ಒಂದು ಐಡೆಂಟಿಫೈ ಆಗಿರುವಂತಹ ಸಿಂಬಲ್ ಯಾವುದು ಅಂತಂದ್ರೆ ಓಂಕಾರ. ಈ ಓಂಕಾರ ಏನಂತಂದ್ರೆ ಇದು ಜಾಗರಣ ಸ್ವಪ್ನ ಸುಸುಪ್ತಿ ಅನ್ನೋ ಈ ಮೂರು ಸ್ಟೇಜ್ಗೆ ರಿಪ್ರೆಸೆಂಟ್ ಮಾಡುತ್ತೆ. ಈ ಮೂರು ಸೇರಿದ್ರೆ ಅದೇ ತುರಿಯಾ ಅವಸ್ಥೆ. ಈಗ ಓಂಕಾರ ಮಾಡುವಾಗ ಕೂಡ ಅದು ಕೂಡ ಒಂದು ಪ್ಯಾಟರ್ನ್ ಇದೆ. ಅಂದ್ರೆ ಓ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು, ಮ ಅನ್ನೋ ಶಬ್ದ, ಹ್ಮ್ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು ಅನ್ನೋದು ಇದೆ. ಸೊ ಇದು
1: ಮಾಡುವಾಗ
0: ಓಂಕಾರ ಓಂಕಾರ ಅದು ನಾಭಿಲಿಂದ ಪ್ರಾರಂಭವಾಗಿ ಹೋಗುತ್ತೆ. ಈ ಮೆಥಡ್ ಅನ್ನ ಫಾಲೋ ಮಾಡಿ ಅವ್ರೇನಾದ್ರೂ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಅದರಿಂದ ಲಾಭ ಆಗುತ್ತೆ. ಯಾಕಂದ್ರೆ ಆ ಫ್ರೀಕ್ವೆನ್ಸಿ ವಿಲ್ ವೇರಿ. ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಲ್ಲ, ಸೊ ಮ್ಯೂಸಿಕ್ ಥೆರಪಿನಲ್ಲಿ ಏನಂತಂದ್ರೆ ಇಟ್ ಬೇಸಿಕಲಿ ವಿತ್ ದಿ ಫ್ರೀಕ್ವೆನ್ಸಿ ಲೆವೆಲ್. ಸೊ ಈ ಪ್ರಕಾರ ಉಚ್ಚಾರ ಮಾಡಿದರೆ ಅದು ಲಾಭದಾಯಕ. ಪ್ಲೇನ್ ಆಗಿ ಬರೇ ಓಂ ಓಂ ಅಂದ್ರೆ ದಟ್ ವಿಲ್ ನಾಟ್ ಗಿವ್ ಯು ದಟ್ ಕೈಂಡ್ ಆಫ್ ರಿಸಲ್ಟ್.
1: ಅಂದ್ರೆ ಯಾವುದೇ ಆಗ್ಲಿ ಗುರು ಮುಖೇನ ಕಲಿಬೇಕು.
0: ಹೌದು, ಇದ್ರೆ ಉತ್ತಮ.
1: ಒಂದು ಪದ್ಧತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಗುರುಗಳು ಇರಲೇಬೇಕು ಮಾರ್ಗದರ್ಶನಕ್ಕೆ ಅಂತ.
0: ಗುರುಗಳು ಬೇಕೇ ಬೇಕು.
1: ಒಳ್ಳೇದು ರಾಘವೇಂದ್ರ ಅವರೇ, ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಒಳ್ಳೆಯ ಮಾಹಿತಿಯನ್ನ ಇಲ್ಲಿವರೆಗೆ ನೀವು ನಮ್ಮ ಕೇಳುಗರಿಗೆ ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
3: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 3.6. ಸಮಯ 10 ಗಂಟೆಗಳಾಗ್ತಾ ಇದೆ. ಇನ್ನು ಮುಂದೆ ಜನಪದ ಸಂಗೀತ ಡಾಕ್ಟರ್ PK ರಾಜಶೇಖರ್ ಮತ್ತು ಸಂಗಡಿಗರಿಂದ ಪಿರಿಯಾಪಟ್ಟಣ ಕಾಳಗದ ಹಾಡು, ಚಾಮುಂಡಿ ಹಾಡು, ಸಂಕಮನ ಹಾಡು ಹಾಗೂ ಟಿಪ್ಪು ಸುಲ್ತಾನ್ ಲಾವಣಿಯನ್ನ ಕೇಳುತ್ತೀರಿ.

ಕೇಳು ಕೇಳು ನನ್ನ ಕಂದ ಉತ್ತನಳ್ಳಿ ಮಾರಮ್ಮ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳಾಯ್ತಲ್ಲವ್ವ, ಅವನು ಹೋದಾಗಿನಿಂದ ನನ್ನ ಕಂದ ನನ್ನ ಜನ್ಮಕ್ಕೆ ಅನ್ನ ನೀರು ನಿದ್ದೆ ಒಂದು ಸೇರಿಲ್ಲ, ನತ್ತಿ ಮೇಲೆ ನರೇ ಬಂದಿರುವಂತ ಮುದಿ ನನ್ನ ಸೌತಿರಿಗೆ ಒಲ್ಕೊಂಡು ಕುಂತವನಲ್ಲ.

ಕಾಣುವಂತೆ, ಕಲ್ಲು ನೀರು ಕರಗುವಂತ ಬ್ಯಾಳ್ಯವಂತೆ, ಸಪ್ಪಟ್ಟು ಸರು ರಾತ್ರಿಯಂತೆ. ಉತ್ತನಳ್ಳಿ ಮಾರಮ್ಮನವರು ಮುಳ್ಳೂರು ಗುಡ್ಡದ ಮೇಲೆ ಮತ್ತೊಂದು ಗುಡ್ಡ ಕುಂತಿರುವಂತೆ ಕುಂತುಕೊಂಡು ತನ್ನ ಭಾವನಾದ ನಂಜುಂಡೇಶ್ವರನ್ನ ಯಾವ ರೀತಿ ಅತೀ ಪ್ರೀತಿಯಿಂದ ಕರೆತಿದ್ದಾಳಪ್ಪ ಅಂತ ಹೇಳಿದ್ರೆ, ಬಾವಾ

ಯಜಮಾನಾಹ ಎಂದು ಆಡದ ಮಾತ ಈ ದಿವಸ ಬಂದು ಆಡ್ತಾ ಇದ್ದೀರಲ್ಲ, ಬಲಗೈ ಮುಟ್ಟಿ ಬಾಸೆಯನ್ನು ಕೊಡು ಅಂತ ಕೇಳ್ತಾ ಇದ್ದೀರಲ್ಲ, ಬಲಗೈ ಮುಟ್ಟಿ ಬಾಸೆ ಕೊಡೋದಕ್ಕೆ ಅಂತ ತೆಪ್ಪನೆಪ್ಪ ನಾನು ಏನ್ ಮಾಡಿದೇನು ಅಂತ ತೆಪ್ಪನೆಪ್ಪ ನೀವು ನನ್ನಲ್ಲಿ ಕಂಡಿದ್ದೆ.

ಅಯ್ಯೋ ಯಜಮಾನ ಯಜಮಾನ, ನಾನು ಬಂಜೆ ಕೈನ ಬಾಸೆಯನ್ನು ಕೊಟ್ಟಿದ್ದೆ. ಅದು ಪಕ್ಷದಲ್ಲಿ ಮೇಲೋಕದಲ್ಲಿ ಮಳೆ ತಪ್ಪೋಯ್ತದೆ, ಭೂಲೋಕದಲ್ಲಿ ಬೆಳೆ ತಪ್ಪೋಯ್ತದೆ. ಹರ ಅನ್ನವ್ರಿಗೆ ಹರನ್ ಜ್ಞಾನ ತಪ್ಪೋಯ್ತದೆ, ಶಿವ ಅನ್ನವ್ರಿಗೆ ಶಿವನ ಜ್ಞಾನ ತಪ್ಪೋಯ್ತದೆ. ಅಗ್ಗಿ ದೇವತೆ ಯಾರಿಗೆ ಆಗ್ತಾ ಇದ್ದಾಳೆ, ಗಂಗಾ ದೇವತೆ ಮರಿ ಆಗ್ತಾ ಇದ್ದಾಳೆ. ನಾನು ಬಂಜೆ ಕೈನ ಬಾಸೆಯನ್ನು ಕೊಟ್ಟಿದ್ದೆ, ಅದು ಪಕ್ಷದಲ್ಲಿ ಗಂಡನಿಗೂ ಕೆಟ್ಟದಾಯ್ತದೆ ಯಜಮಾನ ಅಂತ ಅನುಮಾನ ನಿಮಗೆ ಬಂದಿದೆ. ಆದ ಪಕ್ಷದಲ್ಲಿ ನನ್ನನ್ನು ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಮೇಲೆ ಹೆಜ್ಜೆಯನ್ನು ಬೇಟೆಗೆ ಕರ್ಕೊಂಡೋಗಿ ಏನಂತೆ ಏನ್ಲ ಮಾಡಿದಿ, ನಿನ್ನನ್ನು ನಾನು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಬೇಟೆಗೆ ಕರ್ಕೊಂಡೋಗಿದ್ದೆ, ಆದ್ರೆ ಕುಲದವರೆಲ್ಲ ನೋಡ್ತಿದ್ದಾರೆ. ಏನ್ರಪ್ಪ ಈ ದೇವಸೋಲ್ಗ ನೀಲೇಗೌಡ ಯಾರು ತರಬಾರದ ಹೆಂಡತಿಯನ್ನು ತಂದಿದ್ದಾನ, ನಮ್ ನಮ್ಮ ಹೆಂಡತಿ ಮಕ್ಕಳೆಲ್ಲರೂ ನಮ್ಮಟ್ಟೆ ಒಳಗೆ ಬಿಟ್ಟು ಬಂದಿದ್ದೇವಲ್ವ, ಈ ದೇವಸೋಲ್ಗ ನೀಲೇಗೌಡ ಮಡದಿನ ಜೊತೆನಲ್ಲಿ ಕರ್ಕೊಂಡು ಬರ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಬಾಯಿಗೊಂದೊಂದು ಮಾತನಾಡ್ತಾ ಇದ್ದಾರೆ ಮಡದಿ.

ಆಗಲೀಗ ಗುರುವೇ ಗುರುಪಾದ್ವೆ ಏಳ್ಮಲೆ ಎತ್ತೇ ಮಾಯ ಕರ್ಮಾದೇವ, ಬಲಗೈ ಮುಟ್ಟಿ ಬಾಸೆಯನ್ನು ಕೊಡ್ಲಿಲ್ಲ ಅನ್ಬಿಟ್ಟು ಕೊಡಬಾರ್ದ, ಕೊಲೆಯ ಕಷ್ಟವನ್ನು ಕೊಟ್ಟು ಮಾಡಬಾರ್ದ, ಶಿಕ್ಷೆಯನ್ನು ಮಾಡ್ಬಿಟ್ಟು ಕೊಟ್ಟೋದಂತೆ. ಆಗ ನಮ್ಮಪ್ಪ ಅಜಿ ಮುದ್ದು ಮಹಾದೇವ, ಅಯ್ಯೋ ನನ್ನಪ್ಪ ಅಜಿ ಏಳ್ಮಲೆ ಎತ್ತೇ ಮಾಯ ಕರ್ಮಾದೇವ, ಗಂಡಲಿಗೆ ಗಂಡ ಹಿಂಡಲಿಗೆ ಮನೆಗಾರ ಪುಂಡಗಾರ ಇರತ್ತಮ್ಮನಿ, ಭಕ್ತಿ ಭಾವದ ಗಂಡ ಬಾಳಲೋಚನದ ಅಯ್ಯ, ಏಳ್ಮಲೆ ಎತ್ತಯ್ಯ ಗಂಡಗಾಳಿ ಗುಂಡಿಗೆ ಸೀಳಿ ಹಿಂಡಗಾಳಿ ಸರಿ ಆ ಚೆಂಡಾಡುವಂತ ನಮ್ಮಪ್ಪಾಜಿ ಮಾಯ ಮಹಾದೇವ, ನಮ್ಮಪ್ಪನ ಮನೆ ಮನೆ ದೇವರೇ, ನನ್ನ ಗಂಡನಾದ ದೇವ ಸೋಲ್ಗ ನೀಲೇಗೌಡ ಕೊಡಬಾರದ, ಕೊಲೆ ಕಷ್ಟವನ್ನು ಕೊಟ್ಟಿದ್ದಾನೆ ಮಾಡಬಾರದ, ಶಿಕ್ಷೆಯನ್ನು ಮಾಡಿದ್ದಾನೆ, ನನ್ನ ಗಾಳುಗೋಳು ನಿನಗೆ ತಟ್ಟಿನಿಲ್ವ ಅಂತ ಹೇಳ್ಬಿಟ್ಟು ಸಂಕಮನವ್ರ ದುಃಖ ಸೋಕವನ್ನು ಮಾಡ್ತಾ ಇದ್ರೆ

ಮಾರಿಯಮ್ಮನ ದುಃಖ ಸೋಕವನ್ನು ಕೇಳಿದ ನಮ್ಮ ಅಪ್ಪಾಜಿ ಹೇಳ್ಮೇಲೆ ಹೆತ್ತೆ ಮಾಯಕಾರ ಮಹಾದೇವ, ಅಪ್ಪ ಯಾರೋ ಕಾಣಿ ಹೆಣ್ಣು ಮಗಳು ದುಃಖ ಸೋಕವನ್ನು ಮಾಡ್ತಾ ಇದ್ದಾಳಲ್ಲ, ಇವಳ ಗಾಳುಗಳು ದುಃಖ ಸೋಕವನ್ನು ತಪ್ಪಿಸದೆ ಹೋದ ಪಕ್ಷದಲ್ಲಿ ನನಗೆ ಹೇಳ್ಮೇಲೆ ಹೆತ್ತಯ್ಯ ಅನ್ನುವಂಥ ಹೆಸರು ತಪ್ಪಾಗ್ಬಿಡ್ತೆ ಅನ್ಬಿಟ್ಟು ನಮ್ಮ ಅಪ್ಪಾಜಿ

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಮತ್ತು ಸಂಗಡಿಗರಿಂದ ಪಿರಿಯಾಪಟ್ಟಣ ಕಾಳಗದ ಹಾಡು, ಚಾಮುಂಡಿ ಹಾಡು, ಸಂಕಮನ ಹಾಡು ಹಾಗೂ ಟಿಪ್ಪು ಸುಲ್ತಾನ್ ಲಾವಣಿ ಕೇಳಿದಿರಿ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.